ಟ್ಯೂನ್ ಮಾಡಿದಿರಿ 101.3 FM ಕನ್ನಡ ಕಾಮನಬಿಲ್ಲು. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಈ ದಿನ 1948 ಶಕವರ್ಷ ಜ್ಯೇಷ್ಠ ಮಾಸದ 19 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 9 ತಾರೀಕು ಮಂಗಳವಾರ. ಇಂದಿನ ಪ್ರಸಾರವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಆತ್ಮೀಯ ಕೇಳುಗರೆಲ್ಲರಿಗೂ ಇಂದಿನ ಕಾರ್ಯಕ್ರಮಗಳಿಗೆ ಸ್ವಾಗತ. ಹಾಗೆ ಈ ದಿನ ಶುಭವಾಗಲಿ ಅನ್ನುವಂಥ ಹಾರೈಕೆ ಕೂಡ ನಮ್ಮದು. ಕಾರ್ಯಕ್ರಮಗಳಲ್ಲಿ, ಬೆಳಗಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗ್ತೀನಿ, ನಿಮ್ಮ ಹೇಮಾ ಹರೀಶ್. ನಮಸ್ಕಾರಗಳು ಆತ್ಮೀಯ ಕೇಳುಗರೆಲ್ಲರಿಗೂ. ಮತ್ತೊಮ್ಮೆ ಇಂದಿನ ಕಾರ್ಯಕ್ರಮಗಳಿಗೆ ಸ್ವಾಗತ.

ಟ್ಯೂನ್ ಮಾಡಿದಿರಿ ಎಫ್ಎಂ ರೈನ್ಬೋ 101.3 ಎಫ್ಎಂ. 6:46 ಇನ್ನೀಗ ಈ ದಿನ ಯಾವೆಲ್ಲ ಕಾರ್ಯಕ್ರಮ ಮೂಡಿಬರುತ್ತೆ ತಿಳ್ಕೊಳ್ಳೋಣ ಕಾರ್ಯಕ್ರಮ ವಿವರಣೆಯಲ್ಲಿ. ಈ ಕಾರ್ಯಕ್ರಮ ವಿವರಣೆಯ ನಂತರ ನಾದಾರ್ಚನೆ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬರುತ್ತೆ. 6:50 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ. 7:15 ಭಾವಗೀತೆಗಳ ಕಾರ್ಯಕ್ರಮ ಭಾವಸ್ಪಂದನ ಮೂಡಿಬರುತ್ತೆ. ಆನಂತರ 8:30 ಹಲೋ ಕರ್ನಾಟಕ, 9:00 ಸಖತ್ ಸಾಂಗ್ ಕಾರ್ಯಕ್ರಮ, 10:00 ಸಿನಿ ಚಿಟ್ಟೆ ಕಾರ್ಯಕ್ರಮ ಮೂಡಿಬರುತ್ತೆ, 11:00 ಆಪ್ಕಿ ಪಸಂದ. ಹಿಂದಿ ಚಿತ್ರಗೀತೆಗಳನ್ನು ನೀವು ಕೇಳಬಹುದು, ನಿಮ್ಮ ಕೋರಿಕೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇದು. 12:05 ನವೇಲುಗರಿ, 1:00 ಕರೆಯಲ್ಲಿ ಕೈ ರುಚಿ, 1:20 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, 1:30 ಕೇಳಿ ಲಂಚ್ ಬಾಕ್ಸ್, 2:00 ಹಿಂದಿ ಸಮಾಚಾರ ಮೂಡಿ ಬರುತ್ತೆ, 2:40 ಎವರ್ ಗ್ರೀನ್ ಕನ್ನಡ ಗೀತೆಗಳು ನಿಮಗಾಗಿ, 2:45 ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಇದು. ಬಾನುಲಿ ಕಲಿಗಳು ಕಾರ್ಯಕ್ರಮವನ್ನು ಈ ದಿನ ಪ್ರಸ್ತುತಪಡಿಸ್ತಾರೆ ಬಿಕೆ ಸುಮತಿ. 3:00 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, ಈ ಕಾರ್ಯಕ್ರಮದ ಪ್ರಾಯೋಜಕರು NCERT. 3:30 ಗೇಮ್ ಶೋ ಹೊಂಬೆಸಿಲು, 4:00 ಬ್ಯಾಂಗ್ಳೂರ್ ಬುಸ್ ಈ ಒಂದು ವಿಶೇಷ ಕಾರ್ಯಕ್ರಮ ಇರುತ್ತೆ, 5:00 ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ, 6:10 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಮರುಪ್ರಸಾರದಲ್ಲಿ ನೀವು ಆಲಿಸಬಹುದು, 6:30 ಮನಸ್ಸುಗಳ ಮಾತು ಮಧುರ, 6:50 ಸನ್ಸೆಟ್ ಸುರಭಿ, 7:45 ಒಲವಿ.

91.3 FM ಕನ್ನಡ ಕಾಮನಬಿಲ್ಲು ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ ಸಮಯ 6:05 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮೂಡಿಬರುತ್ತೆ. ಆನಂತರ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ, ನಾದಾರ್ಚನೆ ಕಾರ್ಯಕ್ರಮ ಇರುತ್ತೆ. ಕೇಳ್ತಾ ಇರಿ, ಜೊತೆಯಾಗಿರಿ 101.3 FM ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಾದಾರ್ಚನೆ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಒಳ್ಳೆಯ ವಿಚಾರಗಳೊಂದಿಗೆ ಭಗವಂತನ ಪ್ರಾರ್ಥನೆಯೊಂದಿಗೆ ಆರಂಭವಾಗುವಂತಹ ದಿನ ನಮಗೆ ಶುಭವನ್ನು ತರುವಂಥದ್ದು, ನಮ್ಮ ಕಾರ್ಯಗಳನ್ನು ಸಿದ್ಧಿಸುವಂಥದ್ದು ಅನ್ನುವಂತಹ ನಂಬಿಕೆ ಎಲ್ಲ ಆಸ್ತಿಕರದು. ಒಳ್ಳೆಯ ವಿಚಾರಗಳೊಂದಿಗೆ ಹಾಗೆ ಆದಿಪೂಜಿತ ಗಣಪನ ಪ್ರಾರ್ಥನೆಯೊಂದಿಗೆ ಇಂದಿನ ನಾದಾರ್ಚನೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬನ್ನಿ, ಎಸ್ ಜಾನಕಿಯವರ ಧ್ವನಿಯಲ್ಲಿ ಪಂಚಮುಖಿ ಗಣಪನ ಸ್ತುತಿ ಇನ್ನೀಗ.

ನಾದಾರ್ಜನೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. 101.3 FM ನಿಮ್ಮೆಲ್ಲರ ಮೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಹೌದಲ್ವಾ? ಎಲ್ಲ ಇದ್ರೂ ಕೂಡ ನಮಗೆ ಆಹಾರ ಇಲ್ಲದೆ ಹೋದರೆ ಏನನ್ಸುತ್ತೆ? ಜೀವನವೇ ಬೇಡ ಅಂತ ಹೇಳಿ ಅನ್ನಿಸ್ಬಿಡತ್ತೆ. ಇನ್ನು ನಮ್ಮ ಹೊಟ್ಟೆಯನ್ನು ಹೊರಿತಾ ಇರುವಂತಹ ದೇವಿ ಅಂತ ಹೇಳಿದರೆ ಮಾತೆ ಅನ್ನಪೂರ್ಣೇಶ್ವರಿ. ಈ ಜಗತ್ತಿನಲ್ಲಿ ಯಾವ ಜೀವಿಯೂ ಕೂಡ ಹಸಿವಿನಿಂದ ಸೊರಗದೇ ಇರಲಿ ಅಂತ ಹೇಳಿ ಆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಈಗ ಅನ್ನಪೂರ್ಣಾಷ್ಟಕವನ್ನು ಕೇಳೋಣ, ರತ್ನಮಾಲಾ ಪ್ರಕಾಶ್ ಹಾಗೂ ಮಾಲತಿ ಶರ್ಮಾ ಅವರುಗಳ ಧ್ವನಿಗಳಲ್ಲಿ.

ರತ್ನಮಾಲಾ ಪ್ರಕಾಶ್ ಹಾಗೂ ಮಾಲತಿ ಶರ್ಮಾ ಅವರ ಧ್ವನಿಗಳಲ್ಲಿ ಮೂಡಿಬಂದಂತಹ ಅನ್ನಪೂರ್ಣಾಷ್ಟಕವನ್ನು ಇದುವರೆಗೂ ಕೇಳಿದ್ರಿ. ಆಲಿಸ್ತಾ ಇದ್ದೀರಿ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದಾರ್ಚನೆ. ಇದು 101.3 FM ನಿಮ್ಮೆಲ್ಲರ ಮೆಚ್ಚಿನ ಕನ್ನಡ ಕಾಮನಬಿಲ್ಲು. ಸಮಯ 6:32:30. ನಾದಾರ್ಚನೆಯಲ್ಲಿ ಇನ್ನೀಗ ಚಲನಚಿತ್ರಗಳಿಂದ ಆಯ್ದಂತಹ ಭಕ್ತಿಗೀತೆಗಳು. ಮುಂಜಾನೆಯ ಸಮಯದಲ್ಲಿ ನಾವು ಮಾಡುವಂತಹ ಒಳ್ಳೆಯ ಆಲೋಚನೆಗಳು, ಸದ್ವಿಚಾರಗಳು ನಮಗೆ ಏನೋ ಒಂದು ರೀತಿಯ ಶಕ್ತಿಯನ್ನು ತುಂಬುವಂಥದ್ದು, ಮಾಡುವ ಕೆಲಸದಲ್ಲಿ ಆಸಕ್ತಿಯನ್ನು ಕೊಡುವಂಥದ್ದು, ಕುಗ್ಗಿ ಹೋದ ಮನಸ್ಸುಗಳಿಗೆ ಗೆಲುವನ್ನು ತರುವಂಥದ್ದು. ಹಾಗೆಯೇ ಒಂದು ನೀತಿ ಕಥೆ ಇದೆ, ಆ ಕಥೆ ದುಡಿಮೆಯ ಮಹತ್ವವನ್ನು ಹೇಳುತ್ತೆ. ಹೌದು, ನಾವೆಲ್ಲರೂ ಮಾಡೋದು ಕೂಡ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ,

ಅದನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ದುಡಿಮೆ ಇರಲೇಬೇಕು ಅಲ್ವಾ. ಹಾಗೆಯೇ ಈ ಒಂದು ಸಂದೇಶ ಈಗಿನ ಮಕ್ಕಳಿಗೆ ಒಂದು ಒಳ್ಳೆಯ ನೀತಿಯನ್ನು, ಜೀವನ ಪಾಠವನ್ನು ಕೂಡ ಹೇಳುವಂಥದ್ದು. ಕತೆ ಹೀಗಿದೆ. ಒಂದು ಮನೆಯಲ್ಲಿ ಒಬ್ಬ ತರುಣ ಇರ್ತಾನೆ. ಆ ಹುಡುಗನಿಗೆ ಮನೆಯಲ್ಲಿ ಕೂತು ಉಣ್ಣೋದು ಬಿಟ್ಟರೆ ಬೇರೆ ಕೆಲಸನೇ ಇರೋದಿಲ್ಲ. ತುಂಬ ಸೋಮಾರಿ, ಯಾವುದೇ ಒಂದು ಕೆಲಸವನ್ನು ಮಾಡದೆ ಸುಮ್ಮನೆ ಕಾಲಹರಣವನ್ನು ಮಾಡ್ತಾ ಇರ್ತಾನೆ. ಅವನ ಎಲ್ಲ ಅಗತ್ಯಗಳಿಗೆ ತಂದೆ ತಾಯಿಯರನ್ನೇ ಅವನು ಅವಲಂಬಿಸಿರ್ತಾನೆ. ಉಡಾಫೆಯ ವರ್ತನೆ ಅವನದಾಗಿರುತ್ತೆ. ಹಾಗಾಗಿ ಬಹಳಷ್ಟು ತಂದೆ ಹೇಳ್ತಾನೆ, ಆದರೂ ಕೂಡ ಮಗ ಯಾವುದೇ ಒಂದು ಪಾಠವನ್ನು ಕಲಿಯೋದಿಲ್ಲ. ಕೊನೆಗೆ ತಂದೆ ಅಂದ್ಕೊಳ್ತಾನೆ, ಹೀಗೆ ಬಿಟ್ಟರೆ ತರುಣ ಬೇರೆ, ಈ ವಯಸ್ಸು ಅವನ ದುಡಿಮೆಯ ವಯಸ್ಸು, ಹೀಗೆ ಕಾಲಹರಣ ಮಾಡ್ತಾ ಇದ್ದರೆ ಅವನ ಜೀವನವೇ ವ್ಯರ್ಥವಾಗಿ ಹೋಗ್ಬಿಡತ್ತೆ, ಪರಾವಲಂಬಿಯಾಗಿ ಬದುಕ್ತಾನೆ ಅವನು, ಒಂದು ಪಾಠವನ್ನು ಅವನಿಗೆ ಕಲಿಸಲೇಬೇಕು ಅಂತ ಹೇಳಿ ಏನು ಮಾಡ್ತಾನೆ, ಒಂದು ನಿರ್ಧಾರವನ್ನು ಮಾಡ್ತಾನೆ. ಆ ರೀತಿಯಾಗಿ ಮರುದಿನ ಬೆಳಗ್ಗೆ ಮಗನಿಗೆ ಹೇಳ್ತಾನೆ, ಈ ದಿನ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಆದರೆ 50 ರೂಪಾಯಿಯನ್ನು ನೀನು ನನಗೆ ತಂದು ಕೊಡಲೇಬೇಕು, ಸಂಪಾದನೆ ಮಾಡಿ ತಂದು ಕೊಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಿನಗೆ ಮನೆಯಲ್ಲಿ ಊಟವೂ ಇರೋದಿಲ್ಲ, ಸ್ಥಳವೂ ಕೂಡ ಇರೋದಿಲ್ಲ ಅಂತ ಹೇಳಿ ಸ್ವಲ್ಪ ಸಿಟ್ಟಿನಿಂದಲೇ ದೃಢ ನಿರ್ಧಾರವನ್ನು ಮಾಡಿ ಅದನ್ನು ಮಗನಿಗೆ ಹೇಳ್ತಾರೆ. ಮಗನಿಗೆ ಬೇರೆ ಯಾವುದೇ ದಿಕ್ಕು ತೋಚೋದಿಲ್ಲ. ಹೌದಲ್ವಾ, ಇವತ್ತು ನನಗೆ ಊಟ ಇಲ್ಲ, ರಾತ್ರಿ ನಿದ್ದೆ ಇಲ್ಲ, ಮನೆಯಲ್ಲಿ ಸ್ಥಳ ಇಲ್ಲ, ನಾನು 50 ರೂಪಾಯಿ ತೊಗೊಂಡು ಬಂದು ಕೊಡಲೇಬೇಕು ಅಪ್ಪನಿಗೆ, ಏನು ಮಾಡೋದು ಅಂತ ಹೇಳಿ ಮನೆಯಿಂದ ಹೊರಡ್ತಾನೆ. ಏನು ಮಾಡ್ತಾನೆ ಅವನು 50 ರೂಪಾಯಿಯ ಸಂಪಾದನೆಗಾಗಿ? ತಿಳ್ಕೊಳ್ಳೋಣ ಈ ಒಂದು ಗೀತೆಯ ನಂತರ.

ನಾದಾರ್ಚನೆ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಭಕ್ತಿ ಗೀತೆಗಳ ಕಾರ್ಯಕ್ರಮ ಇದು. ನಿಮ್ಮ ನೆಚ್ಚಿನ 101.3 FM ಕನ್ನಡ ಕಾಮನಬಿಲ್ಲಿನಲ್ಲಿ ಮುಂಜಾನೆಯ ಭಕ್ತಿ ಗೀತೆಗಳ ಕಾರ್ಯಕ್ರಮ ನಾದಾರ್ಚನೆ. ದುಡಿಮೆಯ ಮಹತ್ವ ಎಂಥದ್ದು ಅಂತ ನೀತಿಯನ್ನು ಹೇಳುವಂತಹ ಒಂದು ಕಥೆಯನ್ನು ನಾವು ಕೇಳ್ತಾ ಇದ್ವಿ. ಇನ್ನು ಸೋಮಾರಿಯಾಗಿದ್ದಂತಹ ಮಗನಿಗೆ ತಂದೆ ಪಾಠವನ್ನು ಕಲಿಸ್ಬೇಕು ಅಂತ ಹೇಳಿ ಆ ದೃಢ ನಿಶ್ಚಯದಿಂದ ನೀನು 50 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದ್ರೇ ನಿನಗೆ ಮನೆಯಲ್ಲಿ ಊಟ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಆಜ್ಞಾಪಿಸ್ತಾರೆ. ದಿಕ್ಕು ತೋಚದೆ ಮಗ ಮನೆಯನ್ನು ಬಿಟ್ಟು ಹೊರಡ್ತಾನೆ. ಅವನು ಮಾಡೋದೇನು ಅಂತ ಹೇಳಿದ್ರೆ ಯಾರೋ ಪರಿಚಯದವರ ಸ್ನೇಹಿತರ ಬಳಿ ಹೋಗಿ 50 ರೂಪಾಯಿ ಈಸ್ಕೊಂಡು ಬಂದು ತಂದೆಗೆ ಕೊಡ್ತಾನೆ. ನೋಡಪ್ಪ, ನೀನು ಕೇಳಿದ 50 ರೂಪಾಯಿ ನಾನು ತಂದುಕೊಟ್ಟಿದ್ದೀನಿ ಅಂತ ಹೇಳಿ. ತಂದೆಗೆ ತುಂಬ ಸಿಟ್ಟು ಬರುತ್ತೆ. ಅವನ ಎದುರಿನಲ್ಲಿಯೇ ಆ ಹಣವನ್ನು ತೆಗೆದುಕೊಂಡು ಬಾವಿಗೆ ಹಾಕ್ಬಿಡ್ತಾರೆ. ಮರುದಿನವೂ ಕೂಡ ನೀನು 50 ರೂಪಾಯಿ ತೊಗೊಂಡು ಬರಲೇಬೇಕು ಅಂತ ಹೇಳಿ ಹೇಳ್ತಾರೆ. ಮರುದಿನನೂ ಅವನು ಅದೇ ಕೆಲಸವನ್ನು ಮಾಡ್ತಾರೆ. ಆದರೆ ನಿನ್ನೆ ಕೊಟ್ಟಂಥವರು ಈ ದಿನ ಕೊಡೋದಿಲ್ಲ, ಹಾಗಾಗಿ ಕಾಡಿ ಬೇಡಿ ಅವ್ರ ಹತ್ರನೇ ಮತ್ತೆ 50 ರೂಪಾಯಿ ಇಸ್ಕೊಂಡು ಬಂದು ಕೊಡ್ತಾನೆ. ಅಪ್ಪ ಅದೇ ಹಣವನ್ನು ಮತ್ತೊಮ್ಮೆ ಅವನ ಕಣ್ಣೆದುರುಗೇನೆ ಬಾವಿಗೆ ಹಾಕ್ಬಿಡ್ತಾರೆ. ಈ ರೀತಿ 2-3 ಬಾರಿ ಆಗತ್ತೆ. ಆನಂತರ 4ನೆಯ ದಿನ ಅವನಿಗೆ ಯಾರೂ ಕೂಡ ಹಣವನ್ನು ನೀಡೋದಿಲ್ಲ. 50 ರೂಪಾಯಿಯನ್ನು ಎಷ್ಟು ಸಾರಿ ಕೊಡ್ತಾರೆ ಅಲ್ವಾ ಸಾಲ ಅಂತ ಹೇಳಿ. ಜೊತೆಗೆ ಅವನು ಸೋಮಾರಿ ಬೇರೆ ಅನ್ನೋದು ಎಲ್ರಿಗೂ ಗೊತ್ತು. ಆಗ ಅವನೇನು ಮಾಡ್ತಾನೆ, ಅಪ್ಪನ ಆಜ್ಞಾಪನೆ ಮೇರೆಗೆ ಆ ಊರಿನಲ್ಲಿ ಇದ್ದಂತಹ ಒಂದು ಅಂಗಡಿಯಲ್ಲಿ ಕೆಲಸಕ್ಕೆ ಹೋಗ್ತಾನೆ. ಹೇಳ್ತಾನೆ, ಈ ದಿನ ಎಲ್ಲ ಕೆಲಸವನ್ನು ನಾನೇ ಮಾಡ್ತೀನಿ, ನನಗೆ ದಯವಿಟ್ಟು 50 ರೂಪಾಯಿ ಕೊಡಿ ಅಂತ ಹೇಳಿ. ಆ ಅಂಗಡಿಯ ಸ್ವಚ್ಛತೆಯನ್ನು ಮಾಡೋದು, ಬಂದ ಗಿರಾಕಿಗಳಿಗೆ ಎಲ್ಲವನ್ನು ಕೊಡೋದು, ಮೂಟೆಯನ್ನು ಎತ್ತಿಡೋದು, ಇಂತಹ ಎಲ್ಲ ಕೆಲಸಗಳನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಮೈ ಮುರಿದು ಮಾಡ್ತಾನೆ. ಅವನಿಗೆ 50 ರೂಪಾಯಿ ಸಿಗತ್ತೆ. ಆ ಹಣವನ್ನು ತೆಗೆದುಕೊಂಡು ಬಂದು ತಂದೆಗೆ ಕೊಡ್ತಾನೆ. ಅಪ್ಪ ಮತ್ತೆ ಆ ಹಣವನ್ನು ತೆಗೆದುಕೊಂಡು ಬಾವಿ ಹತ್ರ ಹೋಗ್ತಾನೆ. ಆಗ ಮಗ ಹಿಂದೆನೇ ಓಡೋಗ್ತಾನೆ. ಅಪ್ಪ ಏನು ಮಾಡ್ತಿದ್ದೀರಿ, ನಾನು ಈ 50 ರೂಪಾಯಿ ತೊಗೊಂಡು ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿದಿದ್ದೀನಿ, ನನ್ನ ಕಷ್ಟಪಟ್ಟು ದುಡಿದಂತಹ ಹಣ ಇದು, ಎಷ್ಟು ಸುಲಭವಾಗಿ ನೀವು ಬಾವಿಗೆ ಹಾಕ್ತಾ ಇದ್ದೀರಲ್ಲ, ದಯವಿಟ್ಟು ಹಾಕಬೇಡಿ ಅಂತ ಹೇಳಿ ಅಪ್ಪನ ಕಾಲಿಗೆ ಬಿದ್ದು ಕಣ್ಣೀರು ಹಾಕ್ತಾನೆ, ಅಂಗಲಾಚ್ತಾನೆ. ಆಗ ಮಗನ ಮುಖದಲ್ಲಿ ಮೂಡಿದ್ದಂತಹ ಆತ್ಮವಿಶ್ವಾಸವನ್ನು ನೋಡಿ ತಂದೆ ನಸುನಗ್ತಾ ಹೇಳ್ತಾರೆ, ಮಗನೇ ನೀನು ಬೇರೆಯವರಿಂದ ಹಣವನ್ನು ತೆಗೆದುಕೊಂಡು ಬಂದಾಗ ಆ ಹಣವನ್ನು ನಾನು ಬಾವಿಗೆ ಹಾಕಿದೆ, ಆಗ ನಿನಗೆ ಏನೂ ಕೂಡ ಅನ್ನಿಸ್ಲಿಲ್ಲ, ಆದರೆ ಈ ಹಣವನ್ನು ನಾನು ಹಾಕೋದಕ್ಕೆ ಅಂತ ಹೋದಾಗ ನಿನಗೆ ಎಷ್ಟೊಂದು ಬೇಜಾರಾಯಿತು, ದುಃಖ ಆಯಿತು, ಹಾಗೆಯೇ ನಾನು ಈ ಹಣನ ಹಾಕಬಾರ್ದು ಅಂತ ಹೇಳಿ ನೀನು ವಿರೋಧಿಸಿದೆ ಕೂಡ. ಯಾಕೆ ಅಂತ ಹೇಳಿದ್ರೆ ಹಣದ ಬೆಲೆ ಈಗ ನಿನಗೆ ಗೊತ್ತಾಗಿದೆ, ನಿನ್ನ ದುಡಿಮೆಯ ಬೆಲೆ ನಿನಗೆ ಗೊತ್ತಾಗಿದೆ. ಹಾಗಾಗಿ ನಾವು ದುಡಿದಂತಹ ಹಣ ನಮಗೆ ಗೊತ್ತಾಗೋದು ಅಂತ ಹೇಳಿದಾಗ ನಮ್ಮ ಪರಿಶ್ರಮ ಅಲ್ಲಿದ್ದಾಗ ಮಾತ್ರ. ಹಾಗಾಗಿಯೇ ನಾವು ಪರಿಶ್ರಮ ಪಟ್ಟು ದುಡಿದಾಗ ಮಾತ್ರ ಹಣದ ಬೆಲೆ ನಮಗೆ ಗೊತ್ತಾಗುತ್ತೆ ಎನ್ನುವಂತಹ ಒಂದು ನೀತಿ ಈ ಒಂದು ಕಥೆಯ ಮೂಲಕ ನಮಗೆ ಸಾಕ್ಷಿಯಾಗತ್ತೆ. ನಾವು ಬದುಕಿನಲ್ಲಿ ಬಹಳಷ್ಟು ಆಶಿಸ್ತೀವಿ, ಅದು ಬೇಕು ಇದು ಬೇಕು ಅಂತ ಹೇಳಿ. ಹಾಗೆಯೇ ಸುಲಭವಾಗಿ ಎಲ್ಲವೂ ಸಹ ನಮಗೆ ಸಿಗಬೇಕು ಅಂತ ಹೇಳಿ ಅಂದ್ಕೊಳ್ತೀವಿ. ಅದಕ್ಕಾಗಿ ಅಡ್ಡ ಪ್ರಯತ್ನಗಳನ್ನು ಕೂಡ ಮಾಡೋದು ಉಂಟು. ನಾವು ಪ್ರತಿನಿತ್ಯ ದಿನಪತ್ರಿಕೆಗಳಲ್ಲಿ ಅಲ್ಲಿ ಇಲ್ಲಿ ಓದ್ತಾ ಇರ್ತೀವಿ, ಲಕ್ಷುರಿ ಜೀವನವನ್ನು ಮಾಡಬೇಕು ಅಂತ ಹೇಳಿ ಯುವ ಪೀಳಿಗೆ ಅಡ್ಡದಾರಿ ಹಿಡಿಯುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿಯೇ ಇಂತಹ ಒಂದು ಒಳ್ಳೆಯ ವಿಚಾರಗಳನ್ನು ನಾವು ಮಕ್ಕಳಲ್ಲಿ ಆಗಾಗ ತುಂಬುತ್ತಾ ಇದ್ದಾಗ ದುಡಿಮೆಯ ಒಂದು ಬೆಲೆ ಏನು, ಅದರ ಮಹತ್ವ ಏನು ಅನ್ನುವಂಥದ್ದು ಮಕ್ಕಳಿಗೂ ಸಹ ಗೊತ್ತಾಗತ್ತೆ. ಎಲ್ಲೋ ಒಂದು 10 ಮಾತುಗಳು ಹೇಳಿದಾಗ 1-2 ಮಾತುಗಳು ಖಂಡಿತವಾಗಿಯೂ ಅವರ ಕಿವಿಗೆ ಬಿದ್ದು ಅದು ಮನಸ್ಸಿನಲ್ಲಿ ಕೂರುತ್ತೆ. ಮುಂದೆ ಅವರು ಒಂದು ಒಳ್ಳೆಯ ದಾರಿಯಲ್ಲಿ ನಡೆದು ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳೋದಕ್ಕೂ ಕೂಡ ಈ ನಮ್ಮ ಪೋಷಕರ ಮಾತುಗಳು ಸಹಾಯ ಆಗತ್ತೆ ಅಂತ ಹೇಳ್ತಾ ಈಗ ಮತ್ತೊಂದು ಗೀತೆಯನ್ನು ಕೇಳೋಣ. ಹೌದು, ಆಗದು ಅಂತ ಹೇಳಿ ಯಾವತ್ತೂ ಕೂಡ ಅನ್ಕೋಬಾರ್ದು. ಸತತವಾದ ಪ್ರಯತ್ನ ನಮ್ಮದಾಗಿರಬೇಕು. ದುಡಿಮೆ ಇದ್ದಾಗ ಎಲ್ಲವನ್ನೂ ಸಹ ನಾವು ಗೆಲ್ಲಬಹುದು, ಎಲ್ಲವನ್ನು ಸಹ ನಾವು ಸಾಧಿಸ್ಕೊಳ್ಬಹುದು ಅಂತಹ ನೀತಿ ಇರುವಂತಹ ಈ ಹಾಡು ಬಂಗಾರದ ಮನುಷ್ಯ ಚಿತ್ರದ್ದು.

0: ಕೈ ಕೆಸರಾದರೆ ಬಾಯಿ ಮೊಸರು, ಎಂತಹ ಒಳ್ಳೆಯ ನಾಣ್ಣುಡಿ ಅಲ್ವಾ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿನೇ ನಮ್ಮ ಕೈ ಕೆಸರಾದರೆ ಬಾಯಿ ಮೊಸರಿನಿಂದ ತುಂಬುವಂಥದ್ದು ಅಂತ ಹೇಳಿ. ನಮ್ಮ ಯಾವುದೇ ಒಂದು ಕಷ್ಟ ಕಾರ್ಪಣ್ಯ ಇರಲಿ, ಆಗದು ಅಂತ ಹೇಳದೆ ನಾವು ಧೈರ್ಯವಾಗಿ ಮುನ್ನುಗ್ಗಿದಾಗ, ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದಾಗ, ನಮ್ಮ ಪರಿಶ್ರಮವನ್ನು ಹಾಕಿದಾಗ, ಆ ದುಡಿಮೆ ಖಂಡಿತವಾಗಿಯೂ ನಮಗೆ ಯಶಸ್ಸನ್ನು ನೀಡುವಂಥದ್ದು ಅನ್ನುವಂತಹ ಒಂದು ನೀತಿ ಈ ಒಂದು ಗೀತೆಯೊಳಗೆ ಇತ್ತು. ಎಷ್ಟು ನಿಜವಾದ ಮಾತು ಅಲ್ವಾ. ಇಂತಹ ಒಂದು ಒಳ್ಳೆಯ ವಿಚಾರದೊಂದಿಗೆ ಇಂದಿನ ನಾದಾರ್ಚನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಹೇಮಾ ಹರೀಶ. ಸರಿಯಾಗಿ 6:50 ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನ ಕೇಳೋಣ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಪಂಚದ ದೊಡ್ಡ ಹೆಸರು ವೀಣಾ ಚೊಕ್ಕಮ್ಮ ಅವರು. ಆಗ ಅನೇಕರಿಗೆ ಕಲಿಸಿಕೊಟ್ಟು ಬಹಳಷ್ಟು ಶಿಷ್ಯರನ್ನ ತಯಾರು ಮಾಡಿದರು. ಕಲೆಗಳಲ್ಲಿ ಸ್ತ್ರೀಯರಿಗೆ ಪ್ರವೇಶ ಕಡಿಮೆ ಇದ್ದಾಗ ವೀಣೆಯೇ ನನ್ನ ಜೀವನ ಅಂದವರು ಚೊಕ್ಕಮ್ಮ. ಹಾಡುಗಾರಿಕೆಯಲ್ಲೂ ಪ್ರವೀಣರು ಪರಿಣತರು. ವೀಣಾ ಚೊಕ್ಕಮ್ಮ ಅವರ ಕಲಾ ಪ್ರೀತಿ ಹೀಗಿತ್ತು.
4: ಒಂದಿವಸ ಆಟ ಆಡ್ತಾ ಇದ್ದೆ, ಆಗ ಯಾರೋ ಒಬ್ರು ಬೀದಿಲಿ ಹೋಗ್ತಾ ಇದ್ರು, ನಮ್ಮ ಮನೆಗೆ ಬಂದರು. ಅವರು ನಾನು ಮಾತಾಡಿ ಕುಣಿತಾ ಇದ್ದಾಗ ಆಟ ಆಡೋ ಸ್ವಭಾವನೆಲ್ಲ ಕೇಳಿಕೊಂಡು, ಈ ಮಗುಗೆ ಶರೀರ ಚೆನ್ನಾಗಿದೆ, ಸಂಗೀತ ಹೇಳಿಸಿ ಅಂತ ಮನೇಲಿ. ಅವ್ರು ಹೇಳತ್ಲು, ಆಗಲೇ ನೀವು ಯಾರು ಅಂತ ವಿಚಾರಿಸ್ಲು, ಅವರು ಸಂಗೀತದ ಮೇಷ್ಟ್ರಿ ಆಗಿದ್ದರು, ವಿರೂಪಾಕ್ಷಸ್ತ್ರಿಗಳು ಅಂತ ಧಾರವಾಡದ ಕಡೆಯವರು, ಅವ್ರ ಹತ್ರ ನೀವೇ ಹೇಳ್ಕೊಡಿ ಅಂತ. 6 ವಯಸ್ಸಿಗೆ ನನಗೆ ಹಾರ್ಮೋನಿಯಂ ಮೇಲೆ ಹಾಡುಗಾರಿಕೆ ಒಂದೆರಡು ಕೀರ್ತನೆವರೆಗೂ ಹೇಳ್ಕೊಟ್ರು. ಆಮೇಲೆ ಅದಾದ ನಂತರ ಅವರು ಏನೋ ಕಾರಣಕ್ಕೆ ಅವ್ರ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದರು, ಬರಲೇ ಇಲ್ಲ. ಹಾಗೇನೆ ಸಂಗೀತ ಸ್ವಲ್ಪ ದಿವಸ ನಿಂತೋಯ್ತು. ಆಮೇಲೆ ಯಾರೋ ದೇವಪ್ಪನವರು ಅಂತ ಅವ್ರ ಹತ್ರ ಪಾಠ ಹೇಳಿಸಿ ಅಂದರು. ಆಮೇಲೆ ಅವರು ವೀಣೆ ಹಾಡುಗಾರಿಕೆ ಎರಡೂ ಹೇಳಿಕೊಟ್ರು. ಮೊದಲನೇ ಕಚೇರಿ ಆಕಾಶವಾಣಿ ಗೋಪಾಲಸ್ವಾಮಿಯವರು ನಡೆಸ್ತಾ ಇದ್ರು 1938. ನಾನು ಗಾಯನ ಸಮಾಜದಲ್ಲಿ ಬೆಂಗಳೂರಿನಲ್ಲಿ 42 ನುಡಿಸಿದೆ. ಆಮೇಲೆ 43 ಟ್ರಿಪ್ಲಿಕೇನು ಮದ್ರಾಸ್ನಲ್ಲಿ ಪಾಶ್ಚಾತ್ಯ ಸಭಾನಲ್ಲಿ ಕಚೇರಿ ಮಾಡಿದೆ. ಅಲ್ಲಿ ತುಂಬ ಚೆನ್ನಾಗಿ ಸಂಗೀತ ಕೇಳಿ ಅನೇಕರು ನನ್ನನ್ನು ಅಭಿನಂದಿಸಿದರು. ನನಗೆ ಆವಾಗ ನಾನು ಎಷ್ಟು ಮಟ್ಟಿಗೆ ಹಾಡ್ತೀನೋ ಅನ್ನೋದು ನನ್ನ ಮನಸ್ಸಿಗಾಯಿತು. ಒಂದ್ಸಲ ಪ್ರಸನ್ನ ಸೀತಾರಾಮ ಮಂದಿರದಲ್ಲಿ ಚಂಪೆ ಬರೋದು ಲೇಟ್ ಆಗೋಯ್ತು, ಆಗ ನೀನೇ ಕೂತ್ಕೊಂಡು ಒಂದು ಸ್ವಲ್ಪ ಅವ್ರು ಬರೋದಂಗ ನುಡಿಸು ಅಂತ ನನ್ನನ್ನು ಬಲವಂತ ಮಾಡಿ ಆವಾಗ ಒಂದು ಪ್ರೋಗ್ರಾಮ್ ಕೊಟ್ಟೆ ಅಲ್ಲಿ. ಆಮೇಲೆ ಮದ್ರಾಸ್ನಲ್ಲಿ ಕಲಾಕ್ಷೇತ್ರದಲ್ಲಿ ಟೈಗರ್ ವರದಾಚಾರ್ಯ ಅಲ್ಲಿ ಅವ್ರನ್ನ ಹೋಗಿ ನೋಡೋಣ ಅಂತ ಹೋಗಿದ್ದೆ. ಅಕಸ್ಮಾತ್ ಆಗಿ ರುಕ್ಮಿಣಿ ದೇವಿಯವರು ಅಲ್ಲಿ ಬಂದಿದ್ರು. ಆವಾಗ ನೀನು ಒಂದು 2 ಕೀರ್ತನೆ ನುಡಿಸು ಅಂದರು. ಅಲ್ಲೇ ಅವರೇ ಒಂದು ವೀಣೆ ತರಿಸ್ಕೊಟ್ರು, ನುಡಿಸ್ದೆ. ಆಮೇಲೆ ಅವರು ಬಹಳವಾಗಿ ಸಂತೋಷಪಟ್ಟು ಆಶೀರ್ವಾದ ಮಾಡಿದ್ರು. ಆ ಸನ್ನಿವೇಶನ ಮರೆಯೋಕ್ಕಾಗೋದಿಲ್ಲ. ಅಚ್ಚುಮೆಚ್ಚಿನ ಕೀರ್ತನೆ ಅಂತಂದರೆ ರಾಮಾಯಕನನ್ನು ತಮ್ಮ ಸಂಭುಜೇ ಸೀತೆ ಇಕತಾಳನು ಪರುಲನು ವೇಡನು, ಈ ಅರ್ಥ ಇದ್ರದ್ದು ಪರುಲನು ವೇಡನು ಅನ್ನೋದು ಅರ್ಥ ನನ್ನ ಮೇಲೆ ಬಹಳ ಪರಿಣಾಮ ಮಾಡುತ್ತೆ. ಹಾಗೇನೆ ತ್ಯಾಗರಾಜರದು ನೀದಯರಾದ, ಆಮೇಲೆ ಶ್ಯಾಮಶಾಸ್ತ್ರಿಗಳದಳು ಓಜಗದಂಬ ಕೀರ್ತನೆಯಲ್ಲಿ ವರಸಿತಗಿರಿ ನಿಲಯುನಿ ಪ್ರಿಯ ಪ್ರಣಯಿನಿ ಪರಾಶಕ್ತಿ ಮನವಿನಿ ವಿನುಮ ಮರಿಯಾದಲೆ.

0: ಮೊಸಗು ಇಲ್ಲಿ ಕೋರಿ ವಿನುತಿಂಪಗ ಪರಮೊಸಗು ಅನ್ನೋದು ದುಷ್ಪ್ರಬುಲ ಕೋರಿ ಆ ಪದ ನನಗೆ ಬಹಳ ಮನಸ್ಸಿನ ಮೇಲೆ ಪರಿಣಾಮ ಮಾಡಿದೆ. ನನಗೆ ವೀಣೆ ಮೇಲೆ ಅಭ್ಯಾಸ, ಆದ್ರೂ ತಂಬೂರಿ ಮೇಲೆ ಹಾಡಿ ಅಭ್ಯಾಸ ಇದೆ, ಅದು ಕಚೇರಿ ಮಾಡ್ತೀನಿ. ಬರೀ ವೀಣೆ ಏನು ನುಡಿಸಿಯೂ ಅಭ್ಯಾಸ ಇದೆ, ಆದರೆ ವೀಣೆ ತೆಗೆದುಕೊಂಡು ಕೂತ್ಕೊಂಡ್ರೆ ನನ್ನ ಮನಸ್ಸಿಗೆ ಜಾಸ್ತಿಯಾಗಿ ಸ್ಫೂರ್ತಿ ಬರುತ್ತೆ, ಸಂತೋಷ ಉಂಟಾಗುತ್ತೆ.
1: ಕಲಾವಿದೆ ವೀಣಾ ಚೊಕ್ಕಮ್ಮ ಅವರ ಮಾತನ್ನು ಕೇಳಿದಿರಿ ಇವತ್ತಿನ ರತ್ನ ಭಂಡಾರದಲ್ಲಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ರಾಷ್ಟ್ರಪತಿಭವನೆ ಗತಸಾಯಂ ಆಯೋಜಿತಸ್ಯ ರಕ್ಷಾ ಅಲಂಕರಣ ಸಮಾರೋಹಸ್ಯ ಸಮಯೇ ರಾಷ್ಟ್ರಪತಿಃ ದ್ರೌಪದಿ ಮುರ್ಮುಃ ಶೌರ್ಯ ಪುರಸ್ಕಾರಾನ್ ಪ್ರದತ್ತವತಿ. ಉಪರಾಷ್ಟ್ರಪತಿಃ ಸಿಪಿ ರಾಧಾಕೃಷ್ಣನ ವರ್ಯಃ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಕ್ಷಾಮಂತ್ರಿ ರಾಜನಾಥ ಸಿಂಹಃ, ಅನ್ಯೇ ಕೇಂದ್ರೀಯ ಮಂತ್ರಿಣಃ, ಸಶಸ್ತ್ರ ಸೇನಾಯಾಃ ವರಿಷ್ಠಾಧಿಕಾರಿಣಶ್ಚ ಅಸ್ಮಿನ್ ಅವಸರೆ ಉಪಸ್ಥಿತಾಃ ಆಸನ್. ರಾಷ್ಟ್ರಪತಿಃ ಸಮಾರೋಹಸ್ಯ ಸಮಯೇ ರಕ್ಷಾ ಸೈನ್ಯ ದಲಾನಾಂ, ಕೇಂದ್ರೀಯ ಸಶಸ್ತ್ರ ಆರಕ್ಷಕ ಬಲಾನಾಂ, ರಾಜ್ಯ ಕೇಂದ್ರ ಶಾಸಿತ ಪ್ರದೇಶಯೋಃ ಆರಕ್ಷಕೇಭ್ಯಶ್ಚ ಸಪ್ತ ಕೀರ್ತಿಚಕ್ರಾಣಿ, ಪಂಚದಶ ವೀರಚಕ್ರಾಣಿ, ಏಕೋನತ್ರಿಂಶತ್ ಶೌರ್ಯಚಕ್ರಾಣಿ ಚ ಪ್ರದತ್ತಾನಿ. ಜಮ್ಮುನಗರಸ್ಯ ಅಂತಾರಾಷ್ಟ್ರೀಯ ಸೀಮಾಯಾಂ ಕರ್ತವ್ಯಪಾರಾಯಣತಾವಧೌ ಪ್ರಾಣತ್ಯಾಗಂ ಕೃತವಂತೌ ವಿಎಸ್ಎಫ್ ಇತ್ಯಸ್ಯ ಆರಕ್ಷಕಂ ದೀಪಕ್ ಚಿಂಗ್ಖಂ ಇತ್ಯಮುಂ, ಉಪನಿರೀಕ್ಷಕಂ ಮೊಹಮ್ಮದ್ ಇಮ್ತಿಯಾಜ್ ಇತ್ಯಮುಂ ಚ ಮೃತ್ಯೋಪರಾಂತಂ ವೀರಚಕ್ರಂ ಪ್ರದತ್ತಂ. ಆಂಧ್ರಪ್ರದೇಶೆ ಗತಸಾಯಂ ರಾಷ್ಟ್ರೀಯ ಇಸ್ಪಾತ್ ನಿಗಮ ಲಿಮಿಟೆಡ್ ಇತ್ಯಸ್ಯ ವಿಶಾಖಾಪತ್ತನಂ ಸ್ಟೀಲ್ ಪ್ಲಾಂಟ್ ಇತ್ಯತ್ರ ಮಹತಿ ಅಗ್ನಿದುರ್ಘಟನಾಯಾಂ ಅಷ್ಟ ಜನಾಃ ಮೃತಾಃ, ಅನ್ಯೇ ಷಡ್ ಜನಾಃ ಚ ವ್ರಣಿತಾಃ ಅಭವನ್. ರಾಷ್ಟ್ರಪತಿಃ ದ್ರೌಪದಿ ಮುರ್ಮುಃ, ಉಪರಾಷ್ಟ್ರಪತಿಃ ಸಿಪಿ ರಾಧಾಕೃಷ್ಣನವರ್ಯಃ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಚ ಅಸ್ಯಾಂ ದುರ್ಘಟನಾಯಾಂ ಮೃತ ಜನಾನಾಂ ಪ್ರತಿ ಶೋಕಂ ಪ್ರಕಟಿತವಂತಃ. ಎತದತಿರಿಚ್ಯ ಪ್ರಧಾನಮಂತ್ರಿಣಾ ಪ್ರತ್ಯೇಕಸ್ಯ ಮೃತಕಸ್ಯ ನಿಕಟವರ್ತಿ ಸದಸ್ಯಸ್ಯ ಕೃತೆ ದ್ವಿಲಕ್ಷ ರೂಪ್ಯಕಾಣಾಂ ವ್ರಣಿತಾನಾಂ ಕೃತೆ ಪಂಚಾಶತ್ ಸಹಸ್ರ ರೂಪ್ಯಕಾಣಾಂ ಚ ಅನುಗ್ರಹ ರಾಶೇಃ ಘೋಷಣಾ ಕೃತಾ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ನವದಿಲ್ಯಾಂ ಭೂಪತ್ತನ ಪ್ರಬಂಧನ ವ್ಯವಸ್ಥಾಯಾಃ LPMS ಇತ್ಯಸ್ಯ ಉದ್ಘಾಟನಂ ಕರಿಷ್ಯತಿ. ಗೃಹಮಂತ್ರಾಲಯೇನ ಉಕ್ತಂ ಯತ್ LPMS ಇತ್ಯಸ್ಯ ಆರಂಭಃ ಭಾರತಸ್ಯ ಆಧುನಿಕ ತಂತ್ರಜ್ಞಾನ ಸಕ್ಷಮ ಸೀಮಾ ಪ್ರಬಂಧನ ವ್ಯವಸ್ಥಾಯಾಃ ಕೃತೆ ಮಹತ್ವಪೂರ್ಣಂ ಸೋಪಾನಂ ಭವಿಷ್ಯತಿ. ಸಪ್ತಚತ್ವಾರಿಂಶದಧಿಕದ್ವಿಸಹಸ್ರತಮವರ್ಷಪರ್ಯಂತಂ ವ್ಯಾಪಾರ ಸೌಕರ್ಯಂ, ಸಂಪರ್ಕಂ, ರಾಷ್ಟ್ರೀಯ ಸುರಕ್ಷಾಂ, ವಿಕಸಿತ ಭಾರತಸ್ಯ ದೃಷ್ಟಿಕೋಣಂ ಚ ಸುದೃಢಂ ಕರ್ತುಂ ಲಕ್ಷ್ಯೇನ ಸಹ ಏತತ್ ಮಂಚಃ ಸಂರೇಖಿತಃ ಅಸ್ತಿ. ಕೇಂದ್ರೀಯ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನಃ ಪಶ್ಚಿಮಬಂಗಸ್ಯ ವಿಕಾಸಯಾತ್ರಾಂ ತ್ವರಿತಂ ಕರ್ತುಂ ಉಪಾಯೇಷು ವಿಚಾರಂ ಕರ್ತುಂ ಪಶ್ಚಿಮಬಂಗಸ್ಯ ಮುಖ್ಯಮಂತ್ರಿಣಾ ಶುಭೇಂದು ಅಧಿಕಾರಿಣಾ ಸಹ ನವದಿಲ್ಯಾಂ ಮೇಲನಂ ಕೃತವತಿ. ರಾಜ್ಯ ವಿಭಿನ್ನೇಷು ಕ್ಷೇತ್ರೇಷು ಋಣಪ್ರಾಪ್ತಿ ವಿಷಯೇ ಸರ್ವಕಾರಸ್ಯ ಯೋಜನಾನಾಂ ಕಾರ್ಯಾನ್ವಯನಸ್ಯ ವಿಷಯೇಪಿ ಚರ್ಚಾ ಜಾತಾ. ವಿತ್ತಮಂತ್ರಿ ಸೀತಾರಾಮನಃ ಅಘೋಷಯತ್ ಯತ್ ರಾಜ್ಯ ಸರ್ವ

ಸರ್ಕಾರೇಣ ಸಹ ನಿಕಟ ಸಮವಾಯೇನ ಪ್ರಧಾನಮಂತ್ರಿ ಮುದ್ರಾ ಯೋಜನಾ, ಪ್ರಧಾನಮಂತ್ರಿ ಜನಧನ ಯೋಜನಾ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನಾ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, ಅಟಲ್ ಪೆನ್ಷನ್ ಯೋಜನಾ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನಾದೀನಾಂ ನವೀಕೃತ ಸಂತೃಪ್ತಿ ಅಭಿಯಾನ ಪ್ರತ್ಯೇಕಂ ಯೋಗ್ಯಂ ಲಾಭಾರ್ಥಿಂ ಆಚ್ಛಾದಯಿತುಂ ಕ್ರಿಯತೆ. ಕೇಂದ್ರೀಯ ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ ಗೋಯಲ ಉಕ್ತವಾನ್ ಯತ್ ನವಾನ್ವೇಷಣೈಃ ವೈಶ್ವಿಕ ಸಹಭಾಗಿತ್ವೇನ ಅಂತಾರಾಷ್ಟ್ರೀಯ ಆಪಣೆ ಪ್ರವೇಶಸ್ಯ ವಿಸ್ತಾರೇಣ ಚ ಆಗಾಮಿಷು ಪಂಚವರ್ಷೇಷು ಭಾರತಸ್ಯ ಔಷಧ ನಿರ್ಮಾಣ ಉದ್ಯೋಗಸ್ಯ ಆಕಾರಃ ದ್ವಿಗುಣಿತಃ ಭವಿಷ್ಯತಿ. ಶ್ರೀ ಗೋಯಲವರ್ಯಃ ಹ್ಯಃ ನವದಿಲ್ಯಾಂ ಫಾರ್ಮಾಸ್ಯೂಟಿಕಲ್ ಕ್ಷೇತ್ರಸ್ಯ ವೈಶ್ವಿಕ ರಾಜದೂತ ಸಮ್ಮೇಳನಂ ಷಡ್ವಿಂಶತ್ಯಧಿಕದ್ವಿಸಹಸ್ರತಮವರ್ಷಸ್ಯ ಗ್ಲೋಬಲ್ ಡ್ರಗ್ ರೆಗ್ಯುಲೇಟರ್ಸ್ ಕಾನ್ಕ್ಲೇವ್ ತಥಾ ಷಡ್ವಿಂಶತ್ಯಧಿಕದ್ವಿಸಹಸ್ರತಮವರ್ಷಸ್ಯ ಫಾರ್ಮಾ ಆಂಡ್ ಹೆಲ್ತ್ ಕೇರ್ ಇತ್ಯಸ್ಯ ಅಂತಾರಾಷ್ಟ್ರೀಯ ಪ್ರದರ್ಶನ್ಯಃ ಪೂರ್ವಾಲೋಕನ ಸಮಾರೋಹಂ ಚ ಸಂಬೋಧಯನ್ ಇದಮುಕ್ತವಾನ್. ಕೇಂದ್ರೀಯ ಮಂತ್ರಿ ಜಿ ಕಿಶನ್ ರೆಡ್ಡಿ ವರ್ಯ ಅವದತ್ ಯತ್ ನರೇಂದ್ರ ಮೋದಿನಃ ಸರ್ವಕಾರಸ್ಯ ದ್ವಾದಶ ವರ್ಷೇಷು ಭಾರತಸ್ಯ ಅಂಗಾರ ಖನನ ಕ್ಷೇತ್ರಯೋಃ ಮಹತಿಂ ಪರಿವರ್ತನಂ ಅಭವತ್. ಮಹಿಳಾ ಕ್ರಿಕೆಟ್ ಕ್ರೀಡಾಯಾಂ ಯುನೈಟೆಡ್ ಕಿಂಗ್ಡಮ್ ದೇಶಸ್ಯ ಕಾರ್ಡಿಫ್ ನಗರೆ ಷಡ್ವಿಂಶತ್ಯಧಿಕದ್ವಿಸಹಸ್ರತಮ ವರ್ಷಸ್ಯ ಐಸಿಸಿ ಮಹಿಳಾ ವಿಂಶತಿ ಪ್ರತಿ ವಿಂಶತಿ ವಿಶ್ವಚಷಕ ಕ್ರೀಡಾಯಾಃ ಪ್ರಾಕ್ ಯಃ ಪ್ರಥಮಾಯಾಂ ಪೂರ್ವಾಭ್ಯಾಸ ಕ್ರೀಡಾಯಾಂ ಭಾರತೇನ ವೆಸ್ಟ್ ಇಂಡೀಜ್ ದಲಂ ಷಡ್ವಿಂಶತಿ ಧಾವನಾಂಕೈಃ ಪರಾಜಿತಂ ಇತಿ ವಾರ್ತಾಃ.

0: ಎಫ್ಎಂ ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಆಲ್ವೇಸ್ ಯೋರ್ಸ್. ಸಮಯ 7:40.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
2: ಮನೋವಿಹಾರಿಣಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.
1: ನಿಮಗಾಗಿ ಎಲ್ಲ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದೆ. 101.3 FM ಏಳು ಗಂಟೆ ಐದು ನಿಮಿಷಕ್ಕೆ ನಾವು ಸಮೀಪಿಸ್ತಾ ಇದ್ದೀವಿ. ಈ ಒಂದು ಸಮಯಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಮೂಡಿ ಬರುತ್ತೆ. ಆ ನಂತರ ಭಾವಸ್ಪಂದನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆಯಾಗ್ತೀನಿ. ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ, ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ. ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿನಲ್ಲಿ ಕಳೆದ ಮಾರ್ಚ್ ಅಂತ್ಯದವರೆಗೆ 17,138 ಮಣ್ಣಿನ ಆರೋಗ್ಯ ಚೀಟಿಗಳನ್ನು ರೈತರಿಗೆ ನೀಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್ ತಿಳಿಸಿದ್ದಾರೆ. ರಾಯಚೂರಿನ ಕೇಂದ್ರ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಕೇಂದ್ರ ಪುರಸ್ಕೃತ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಗೆ ಅವರು ಮಾಹಿತಿ ನೀಡಿದರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಜಿಲ್ಲೆಯ 10,794 ಜಲಮೂಲಗಳು ಪುನರುಜ್ಜೀವಿತಗೊಂಡಿವೆ ಎಂದು ಹೇಳಿದರು. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಇಲಾಖೆ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿ ಜಿಲ್ಲೆಯಲ್ಲಿ ಪ್ರಾಣಿಗಳಿಗೆ ಲಸಿಕೆ ನೀಡುವ ಗುರಿ 100% ಪೂರ್ಣಗೊಂಡಿದೆ ಎಂದರು. ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಉಪಯೋಜನೆಯಡಿ ಯಾದಗಿರಿ ಜಿಲ್ಲೆಗೆ ಮಂಜೂರಾಗಿರುವ ಅನುದಾನವನ್ನು ಸಮರ್ಪಕ ಕ್ರಿಯಾಯೋಜನೆ ರೂಪಿಸಿ ನಿಗದಿತ ಕಾಲಮಿತಿಯೊಳಗೆ ಅರ್ಹ ಫಲಾನುಭವಿಗಳಿಗೆ ಲಾಭ ತಲುಪಿಸುವಂತೆ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸಂಬಂಧಿತ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಅವರು ಉಭಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅಗತ್ಯ ಸಲಹೆ ಸೂಚನೆ ನೀಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೈಗೊಳ್ಳಲಾದ ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗ್ ಮತ್ತು ಸಾಮಾಜಿಕ ಲೆಕ್ಕ ತಪಾಸಣೆ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಸಚಿವ ಖಂಡ್ರೆ, ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಗುಣಮಟ್ಟವನ್ನು ಮಾನ್ಯತೆ ಹೊಂದಿದ ಪ್ರಯೋಗಾಲಯಗಳಲ್ಲಿ ನಿಯಮಿತವಾಗಿ ಪರೀಕ್ಷಿಸಿ ಪ್ರಮಾಣೀಕರಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆ ಕಲುಷಿತ ನೀರು ಸರಬರಾಜಾಗದಂತೆ ಕಟ್ಟೆಚ್ಚರ ವಹಿಸುವಂತೆ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಜಾರಿಗೊಳಿಸುವಂತೆ ಸಚಿವ ಖಂಡ್ರೆ ನಿರ್ದೇಶಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಸೂಕ್ತ ಕ್ರಿಯಾಯೋಜನೆ ಹಾಗೂ ಬದ್ದತೆಯಿಂದ ಕೆಲಸ ಮಾಡಿ ಅರ್ಹರಿಗೆ ಫಲ ದೊರಕುವಂತೆ ಯೋಜಿಸಲು ಅಧಿಕಾರಿಗಳಿಗೆ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಅಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿ ದಿಶಾ ಸಭೆಯಲ್ಲಿ ಅವರು ಮಾತನಾಡಿದರು. ಹಾವೇರಿ ಜಿಲ್ಲೆಯಲ್ಲಿ 2ನೇ ಆವೃತ್ತಿಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ರೈತರಿಗೆ ಮುಂಗಾರು ಹಂಗಾಮಿಗೆ ಬೀಜ ಮತ್ತು ರಸಗೊಬ್ಬರ ಸಮರ್ಪಕವಾಗಿ ಲಭ್ಯವಾಗುವಂತೆ ಯೋಜಿಸಲು ಆದೇಶಿಸಿದರು. ಸವಣೂರು, ಶಿಗ್ಗಾವಿ ಹಾಗೂ ರಾಣಿಬೆನ್ನೂರ ತಾಲೂಕುಗಳಲ್ಲಿ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಎಲ್ಲ ಅರ್ಹ ರೈತರ ಹೆಸರು ನೋಂದಾಯಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಂಸದ ಬೊಮ್ಮಾಯಿ ನಿರ್ದೇಶಿಸಿದರು. ಕೇಂದ್ರ ಪುರಸ್ಕೃತ ರಸ್ತೆ ಮೂಲಸೌಕರ್ಯ ಯೋಜನೆ ಸಿಆರ್ಐಎಫ್ ಅಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 22 ಕಿಲೋಮೀಟರ್ ಉದ್ದದ 3 ಮುಖ್ಯ ರಸ್ತೆಗಳ ಸುಧಾರಣೆಗೆ

0: ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಮಾಹಿತಿ ನೀಡಿ 15 ಕೋಟಿ ರೂಪಾಯಿ ಅನುದಾನ ಸಹ ಬಿಡುಗಡೆ ಮಾಡಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ನಗರ ವ್ಯಾಪ್ತಿಯ ದಕ್ಷಿಣ ಕ್ಷೇತ್ರದಲ್ಲಿ 84% ಹಾಗೂ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ 73% ಮತದಾರರ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಕಾರ್ಯಕರ್ತರ ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಅವರು ವಿವರ ನೀಡಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಮತದಾರರ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ 93% ಪೂರ್ಣಗೊಂಡಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗರ್ಭಿಣಿಯರಿಗೆ ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅನುಷ್ಠಾನಗೊಂಡು 10 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2016 ಜೂನ್ 9 ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಸುಪರ್ದಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಕೇಂದ್ರ ಆರೋಗ್ಯ ಖಾತೆ ಸಚಿವ ಜೆಪಿ ನಡ್ಡಾ ಅವರು ಅಭಿಯಾನದ ಸ್ಮರಣಾರ್ಥ 75 ರೂಪಾಯಿ ನಾಣ್ಯ ಹಾಗೂ 5 ರೂಪಾಯಿ ಅಂಚೆ ಚೀಟಿಯನ್ನು ಇಂದು ಹೊಸದಿಲ್ಲಿಯಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇಂದಿನಿಂದ ರಾಷ್ಟವ್ಯಾಪಿ ಜನಜಾಗೃತಿ ಅಭಿಯಾನ ಹಾಗೂ ದಶಕದ ಸಂಭ್ರಮಕ್ಕೆ ಅವರು ಚಾಲನೆ ನೀಡಲಿದ್ದಾರೆ. ಆಕಾಶವಾಣಿ ಮಾಹಿತಿ ಸಂಸ್ಕೃತಿ ಹಾಗೂ ಸೃಜನಶೀಲತೆಯ ಮೂಲಕ ಜನರನ್ನು ತಲುಪುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಖ್ಯಾತ ಗೀತ ರಚನೆಕಾರ ಹಾಗೂ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಶ್ಲಾಘಿಸಿದ್ದಾರೆ. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದ ಆಕಾಶವಾಣಿ ಪ್ರಸಾರ ಸೇವೆಯ 90ನೇ ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಆಕಾಶವಾಣಿ ರಂಗಭವನದಲ್ಲಿ ಸ್ಪೆಕ್ಟ್ರಮ್ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
4: 90 ವರ್ಷ ಕೋಈ ಛೋಟಿ ಮೋಟಿ ಬಾತ್ ನಹೀ ಹೈ, ಐತಿಹಾಸಿಕ ಮೈ ಪಲ್ ಸಮಝತಾ ಹೂಂ ಕಿ ಇತನೆ ವರ್ಷೋಂ ಸೆ ಸಂಚಾರ ಕಾ ಜೋ ಕಿ ರೀಡ್ ಜೋ ಹೈ ಉಸೆ ಸಂಭಾಲ್ ಕರ್ ರಖಾ ಹೈ ಔರ್ ಜಿತ್ನೆ ಸಭಿ ಕರ್ಮಿಯೋ ನೇ ಯಹಾಂ ಪೆ ಪಹಲೆ ಜೋ ಕಾಮ ಕರ್ ಚುಕೆ ಹೈ, ಕಲಾಕಾರ ಜೋ ಹೈ, ಜಿಸ್ ಭಿ ರೂಪ ಮೇ ಆಪ್ ಜುಡೆ ಹೈ, ಮಹತಿ ಕಾರ್ಯ ಹೈ, ಬಹುತ್ ಬಡಿ ಉಪಲಬ್ಧಿ ಹೈ. ಆಜ್ ಕೆ ಯುಗ ಮೇ ಜಹಾಂ ಪರ್ ಅಟೆನ್ಷನ್ ಸ್ಪ್ಯಾನ್ ಹಿ ಬಹುತ್ ಕಮ್ ಹೋ ಚುಕಾ ಹೈ, ಕ್ಷಣ ಭರ ಕಾ ರಹ ಗಯಾ ಹೈ, ವೋ ಐಸೆ ಸಮಯ ಮೇ ಭಿ ಅಪ್ನಿ ವಿಶ್ವಸನೀಯತಾ ಕೋ ಬನಾಯೇ ರಖನಾ, ಪ್ರಾಸಂಗಿಕತಾ ಕೋ ಬರ್ಕರಾರ್ ರಖನಾ, ಯೇ ಕೋಈ ಛೋಟಾ ಮೋಟಾ ಕಾರ್ಯ ನಹೀ ಹೈ, ತೋ ಮೈ ಸಭಿ ಕೋ ಹೃದಯ ಸೇ ಇಸ್ಕೆ ಲಿಯೆ ಬಧಾಯಿ ದೇತಾ ಹೂಂ ಔರ್ ಆನೆ ವಾಲೆ ಸಮಯ ಕೆ ಲಿಯೆ ಶುಭಕಾಮನಾಯೇ ದೇತಾ ಹೂಂ.
0: ನಾವೀನ್ಯತೆ, ನಂಬಿಕೆ ಮತ್ತು ಸುಸ್ಥಿರತೆ ಮಾನ್ಯತೆಯ ಶಕ್ತಿ ಎಂಬ ಧ್ಯೇಯದೊಂದಿಗೆ ಇಂದು ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ. ಅಂತಾರಾಷ್ಟೀಯ ಮಾನ್ಯತೆ ವೇದಿಕೆ IAF ಹಾಗೂ ಅಂತಾರಾಷ್ಟೀಯ ಪ್ರಯೋಗಾಲಯ ಮಾನ್ಯತೆ ಸಹಕಾರ ILAC 2007 ವಿಶ್ವ ಮಾನ್ಯತೆ ದಿನಾಚರಣೆಗೆ ಚಾಲನೆ ನೀಡಿದವು. ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಸ್ಥಾನಗಳಿಗೆ ಈ ತಿಂಗಳ 18 ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ಹಿರಿಯ ಸಾಮಾಜಿಕ ಕಾರ್ಯಕರ್ತ ಬಿಜೆಪಿ ಮುಖಂಡ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನು ಕಣಕ್ಕಿಳಿಸಿದೆ. ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಶಾಸಕ ಸ್ಥಾನದ ಅಭ್ಯರ್ಥಿಗಳಾಗಿ ಪ್ರಕಟಿಸಿದೆ. ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಇಂದು ಈ 4 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಪ್ರಕಟಿಸಿದೆ. ಚಿಕ್ಕಮಗಳೂರು ಜಿಲ್ಲೆಗೆ ನಾಳೆ ಹಾಗೂ ನಾಡಿದ್ದು ರೆಡ್ ಅಲರ್ಟ್ ಘೋಷಿಸಿದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ತಿಳಿಸಿದೆ. ಇಂದು ಮತ್ತು ನಾಳೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಮಳೆ ಸಾಧ್ಯತೆ, ತುರ್ತು ಸಂದರ್ಭಗಳಲ್ಲಿ ಜಿಲ್ಲಾಡಳಿತದ ಸಹಾಯವಾಣಿ ಸಂಪರ್ಕಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಕೋರಿದ್ದಾರೆ. ರಾಜ್ಯ ನೈಸರ್ಗಿಕ ವಿಕೋಪ ಮೇಲುಸ್ತುವಾರಿ ಕೇಂದ್ರ ಧಾರವಾಡ ಜಿಲ್ಲೆಗೆ ಇಂದಿನಿಂದ 3 ದಿನಗಳವರೆಗೆ ಆರೆಂಜ್ ಹಾಗೂ ರೆಡ್ ಅಲರ್ಟ್ ಪ್ರಕಟಿಸಿದೆ. ನವಲ್ಗುಂದ್, ನರಗುಂದ್, ಹುಬ್ಬಳ್ಳಿ ವ್ಯಾಪ್ತಿಯ ಬೆಣ್ಣಿಹಳ್ಳ ಮತ್ತು ತುಪ್ಪರಿಹಳ್ಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರೀ ಮಳೆ ಪ್ರವಾಹದ ಸಾಧ್ಯತೆ ಇದ್ದು, ಹಳ್ಳಗಳ ಪಾತ್ರದ ಜನ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷೆ ಆರ್ ಸ್ನೇಹಲ್ ಕಟ್ಟುನಿಟ್ಟಿನ ಸೂಚನೆ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ, ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ. ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಶುಭೋದಯ, ಗುಡ್ ಮಾರ್ನಿಂಗ್ ಆತ್ಮೀಯ ಎಫ್ಎಂ ರೇನ್ಬೋ ಕೇಳುಗರೆಲ್ಲರಿಗೂ. ಸಮಯ ಆಗಿದೆ 7:16:20. ಈ ಸಮಯ ಭಾವಸ್ಪಂದನದ ಸಮಯ. ನಮ್ಮ ಭಾವಕ್ಕೆ ಸ್ಪಂದಿಸುವಂತಹ ಒಳ್ಳೆಯ ಗೀತೆಗಳು ಈ ಮಾರ್ನಿಂಗ್ ಮೂಡ್ನಲ್ಲಿ ಕೇಳ್ತಾ ಇದ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ, ಹಾಗೆ ಎಷ್ಟೊಂದು ಹಿತ ಅನಿಸುತ್ತೆ ಅಲ್ವಾ? ಭಾವಗೀತೆಗಳ ಸೊಬಗೆ ಅಂಥದ್ದು. ಎಲ್ಲೋ ಬೇಜಾರಿದ್ದಾಗ ಕೇಳುವಂತಹ ಗೀತೆಗಳು ಮನಸ್ಸಿಗೆ ಸಾಂತ್ವನವನ್ನು ನೀಡಿದ್ರೆ, ಹಾಗೆ ಖುಷಿಯಲ್ಲಿರುವಾಗ ಕೇಳುವಂತಹ ಗೀತೆಗಳು ಮನಸ್ಸಿಗೆ ಸಂತೋಷವನ್ನು ಇಮ್ಮಡಿಗೊಳಿಸುವಂಥದ್ದು. ಈ ದಿನ ಪ್ರಸಾರ ಮಾಡ್ತಾ ಇರುವಂತಹ ಎಲ್ಲ ಭಾವಗೀತೆಗಳು ಒಂದು ರೀತಿ ವೆರೈಟಿ ಸಾಂಗ್ಸ್ ಅಂತ ಹೇಳಬಹುದು. ಜನಪ್ರಿಯವಾದಂತಹ ಒಂದಷ್ಟು ಭಾವಗೀತೆಗಳು ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸ್ಪಂದಿಸಲಿದೆ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು FM ರೇನ್ಬೋ 101.3, ನಿಮ್ಮೆಲ್ಲರ ಮೆಚ್ಚಿನ ಕನ್ನಡ ಕಾಮನಬಿಲ್ಲು.

ಪ್ರೀತಿ ಪಾತ್ರರ ಬಾಯಿಂದ ಇಂತಹ ಚಂದದ ಮಾತನ್ನು ಕೇಳಿದಾಗ, ನಿನ್ನೊಲುಮೆಯಿಂದಲೇ ನನ್ನ ಬಾಳು ಅರಳಿದೆ ಅನ್ನುವಂತಹ ಮಾತನ್ನು ಕೇಳಿದಾಗ, ಯಾವ ಮುದುಡಿದ ಮನಸ್ಸು ತಾನೇ ಅರಳದೇ ಇರೋದಕ್ಕೆ ಸಾಧ್ಯ ಅಲ್ವಾ? ಹಾಗೆಯೇ ಅರಳಿರುವ ಮನಸ್ಸುಗಳು ಮತ್ತಷ್ಟು ಪ್ರಫುಲ್ಲಗೊಳ್ಳುವಂಥದ್ದು. ಈ ಒಂದು ಚಂದದ ಗೀತೆ ಸಿ ಅಶ್ವತ್ಥವರ ಧ್ವನಿಯಲ್ಲಿ ನೀವು ಕೇಳಿದ್ರಿ. ಕೆ ಎಸ್ ನರಸಿಂಹಸ್ವಾಮಿಯವರ ಕವಿತೆಯಾಗಿತ್ತು ಇದು. ಮೊದಲಿಗೆ ಕೇಳಿದ್ದು ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ, ಮಂಕುತಿಮ್ಮನ ಕಗ್ಗದ ಒಂದು ರಚನೆ ಇದು. ಡಿ ವಿ ಗುಂಡಪ್ಪ ಅವರ ರಚನೆ. ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಕೇಳಿದ್ರಿ. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. 7:25:45 ನಿಮ್ಮ ಜೊತೆ ನಿಮ್ಮ ಹೇಮಾ ಹರೀಶ್. ಈಗ ಒಂದು ಚಂದದ ಗೀತೆ ಸುಲೋಚನಾ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಎಲ್ಲರಂಥವನಲ್ಲ ನನ್ನ ಗಂಡ ಅನ್ನುವಂತಹ ಈ ಒಂದು ಗೀತೆ ಶಿಶುನಾಳ ಶರೀಫರ ರಚನೆ.

0: ಸಮಯ ಆಗಿದೆ 7:30 15 ಸೆಕೆಂಡ್ಗಳು. ಕೇಳ್ತಾ ಇದ್ದೀರಿ ಭಾವಸ್ಪಂದನ, ಇದು ಭಾವಗೀತೆಗಳ ಕಾರ್ಯಕ್ರಮ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: ನಾವು ಹೇಗೆ ಮಾತನಾಡುತ್ತೇವೆ ಎನ್ನುವುದರ ಮೇಲೆ ಸಮಾಜದಲ್ಲಿ ನಾವು ಪಡೆಯುವ ಗೌರವ ಮನ್ನಣೆ ಅವಲಂಬಿತವಾಗಿರುತ್ತದೆ. ಮಾತು ಮಾಣಿಕ್ಯ, ವಾಗ್ಭೂಷಣಂ ಭೂಷಣಂ ಎಂದರು ಹಿರಿಯರು.
7: ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.

0: ಕೇಳುಗರೆ, ನಿಮಗೊಂದು ಸಿಹಿ ಸುದ್ದಿ. ಇದು ಡಿಜಿಟಲ್ ಯುಗದ ಕ್ರಾಂತಿ. ನಮ್ಮ ಧ್ವನಿ ಭಂಡಾರದ ಆಯ್ದ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲೂ ಲಭ್ಯ. ಅರವತ್ತರ ದಶಕದ ಅಪರೂಪದ ಶಾಸ್ತ್ರೀಯ ಸಂಗೀತ, ಭಾವಗೀತೆಗಳು, ಭಾಷಣಗಳು,
1: ಕನ್ನಡ, ಮರಾಠಿ, ಇಂಗ್ಲಿಷ್, ಸಂಸ್ಕೃತ,

0: ನಾಲ್ಕು ವಾಂಗ್ಮಯ ನನ್ನ ನಡುಕಟ್ಟಿಗಿವೆ. ಮರಾಠಿ ನಮ್ಮ ಮನೆಯ ಮಾತು, ಕನ್ನಡ ನಮ್ಮ ಜನದ ಮಾತು. ಮೊದಲು ಕನ್ನಡ.
1: ಸಂದರ್ಶನ, ನಾಟಕ, ರೂಪಕಗಳನ್ನು ಇನ್ನು ಮುಂದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಿ ಆನಂದಿಸಿ.
2: ನಿಜವಾದ ಪ್ರೀತಿಯ ಆಳ ತಿಳಿದೆ, ನಾನು ತುಂಬಾ ಕ್ರೂರವಾಗಿ ವರ್ತಿಸ್ಬಿಟ್ಟೆ.
3: ಸುಂದರಿ ಸುಂದರಿ, ನಿನಗಾಗಿ ನಾನು ಎಷ್ಟು ಪರಿತಪಿಸಿದೆ. ಒಂದೇ ಒಂದು ಪ್ರೀತಿಯ ಮಾತು ಹೇಳಿಸುದರಿ.
2: ಬರಿಯ ಪ್ರೀತಿಯ ಮಾತೇಕೆ ಮೃಗ, ನಾನು ನಿನ್ನ ಮದುವೆ ಆಗ್ತೀನಿ ಮೃಗ, ಮದುವೆ.
3: ಹೌದೇ ಹೌದೇ, ನಾನು ಧನ್ಯ, ನಾನು ಧನ್ಯ, ನಾನು ಧನ್ಯ.
2: ಓ, ಇದೇನು, ಈತ ರಾಜಕುಮಾರನೇ ಆದಾ?

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಸಶಸ್ತ್ರ ಪಡೆಗಳು, ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ವಾರ್ತೆಗಳ ವಿವರ. ರಾಷ್ಟ್ರಪತಿ ಭವನದಲ್ಲಿ ನಿನ್ನೆ ನಡೆದ ರಕ್ಷಣಾ ಪುರಸ್ಕಾರ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಶಸ್ತ್ರ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಹಾಗೂ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ಪೊಲೀಸ್ ಸಿಬ್ಬಂದಿಗೆ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಇತರ ಕೇಂದ್ರ ಸಚಿವರು ಮತ್ತು ಸಶಸ್ತ್ರ ಪಡೆಗಳ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ರಾಷ್ಟ್ರಪತಿಗಳು, ರಕ್ಷಣಾ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಪೊಲೀಸರ ಸಿಬ್ಬಂದಿಗೆ 7 ಕೀರ್ತಿ ಚಕ್ರಗಳು, 15 ವೀರಚಕ್ರಗಳು ಮತ್ತು 29 ಶೌರ್ಯ ಚಕ್ರಗಳನ್ನು ಪ್ರದಾನ ಮಾಡಿದರು. ರಾಜ್ಯದಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಗಳ ಸಮಯದಲ್ಲಿ ಅಸಾಧಾರಣ ಧೈರ್ಯಕ್ಕಾಗಿ ಛತ್ತೀಸ್ಗಢ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಕೇವತ್ ಮತ್ತು ಇನ್ಸ್ಪೆಕ್ಟರ್ ರಾಮೇಶ್ವರ ಪ್ರಸಾದ್ ದೇಶ್ಮುಖ್ ಅವರಿಗೆ ಶೌರ್ಯಚಕ್ರವನ್ನು ನೀಡಲಾಯಿತು. ಅರುಣಾಚಲ ಪ್ರದೇಶದಲ್ಲಿ ದಂಗೆಕೋರರ ಪ್ರಮುಖ ದಾಳಿಯನ್ನು ವಿಫಲಗೊಳಿಸುವಲ್ಲಿ ಅಸಾಧಾರಣ ಶೌರ್ಯಕ್ಕಾಗಿ ಮೇಜರ್ ಆದಿತ್ಯ ಪ್ರತಾಪ್ ಸಿಂಗ್ ಅವರಿಗೆ ಶೌರ್ಯಚಕ್ರವನ್ನು ನೀಡಲಾಯಿತು. ಲ್ಯಾನ್ಸ್ ನಾಯಕ್ ಮೀನಾಚಿ ಸುಂದರಂ ಎ ಅವರಿಗೆ ಅವರ ಅಸಾಧಾರಣ ಶೌರ್ಯಕ್ಕಾಗಿ ಕೀರ್ತಿಚಕ್ರವನ್ನು ನೀಡಲಾಯಿತು. ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟ ಮಿಷನ್ ಗಗನಯಾನ್ಗೆ ಆಯ್ಕೆಯಾದ 4 ಗಗನಯಾತ್ರಿಗಳಲ್ಲಿ ಒಬ್ಬರಾದ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅವರಿಗೆ ಕೀರ್ತಿಚಕ್ರವನ್ನು ನೀಡಲಾಯಿತು. ಜಮ್ಮುವಿನ ಅಂತಾರಾಷ್ಟೀಯ ಗಡಿಯಲ್ಲಿ ಕರ್ತವ್ಯದ ವೇಳೆ ತಮ್ಮ ಪ್ರಾಣವನ್ನು ಅರ್ಪಿಸಿದ ಬಿಎಸ್ಎಫ್ನ ಸಬ್ ಇನ್ಸ್ಪೆಕ್ಟರ್ ಎಂಡಿ ಇಮ್ತಿಯಾಜ್ ಮತ್ತು ಕಾನ್ಸ್ಟೇಬಲ್ ದೀಪಕ್ ಚಿಂಗಖಂ ಅವರಿಗೆ ಮರಣೋತ್ತರವಾಗಿ ವೀರಚಕ್ರವನ್ನು ನೀಡಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಪಿಎಂಎಸ್ಗೆ ಚಾಲನೆ ನೀಡಲಿದ್ದಾರೆ. ಈ ಉಪಕ್ರಮವು ಸ್ಮಾರ್ಟ್ ಗಡಿ ನಿರ್ವಹಣೆಗೆ ಸರ್ಕಾರದ ಬದ್ಧತೆಯನ್ನು ತೋರಿಸುತ್ತದೆ. ತಂತ್ರಜ್ಞಾನ ಆಧಾರಿತ ಪರಿಹಾರಗಳ ಮೂಲಕ ಗಡಿಯಾಚೆಗಿನ ವ್ಯಾಪಾರ ಮತ್ತು ಪ್ರಯಾಣಿಕರ ಸಂಚಾರದಲ್ಲಿ ದಕ್ಷತೆ, ಪಾರದರ್ಶಕತೆ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ. ಆಧುನಿಕ ತಂತ್ರಜ್ಞಾನ, ಸಕ್ರಿಯಗೊಳಿಸಿದ ಗಡಿ ನಿರ್ವಹಣಾ ವ್ಯವಸ್ಥೆಯತ್ತ ಭಾರತದ ನಡೆಯಲ್ಲಿ ಲ್ಯಾಂಡ್ ಪೋರ್ಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಪ್ರಾರಂಭಿಸುತ್ತಿರುವುದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಗೃಹ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಎಲ್ಪಿಎಂಎಸ್ ಎಂಬುದು ಭೂ ಬಂದರುಗಳಾದ್ಯಂತ ಕಾರ್ಯಾಚರಣೆಗಳನ್ನು ಏಕೀಕೃತ ವ್ಯವಸ್ಥೆಯಲ್ಲಿ ಸಂಯೋಜಿಸಲು ವಿನ್ಯಾಸಗೊಳಿಸಲಾದ ಡಿಜಿಟಲ್ ವೇದಿಕೆಯಾಗಿದೆ. ಇದು ಲಾಜಿಸ್ಟಿಕ್ಸ್ ಮತ್ತು ನಿಯಂತ್ರಕ ಮಾಹಿತಿಯ ಸುರಕ್ಷಿತ ನೈಜ ಸಮಯದ ವಿನಿಮಯವನ್ನು ಸಕ್ರಿಯಗೊಳಿಸುತ್ತದೆ. ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಡಿಜಿಟಲ್ ವ್ಯವಸ್ಥೆಗಳಿಗೆ ಸಮಾನವಾಗಿ ಭೂ ಬಂದರುಗಳಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಚಂಡೀಗಢದ ಹರಿಯಾಣ ವಿಧಾನಸಭೆಯಲ್ಲಿ ನಿನ್ನೆ ನಡೆದ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಸಿಪಿಎ ಭಾರತ ವಲಯದ ಪ್ರದೇಶ ವಲಯ 2 ಸಮ್ಮೇಳನವನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟಿಸಿದರು. ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವ ಸಂಸ್ಥೆಗಳ ಮಹತ್ವವನ್ನು ಒತ್ತಿ ಹೇಳಿದರು ಮತ್ತು ಪರಸ್ಪರ ಸಂವಾದ ಮತ್ತು ಸಾಮೂಹಿಕ ಪ್ರಯತ್ನಗಳ ಮೂಲಕ ವಿಕಸಿತ ಭಾರತದ ಐತಿಹಾಸಿಕ ಸಂಕಲ್ಪವನ್ನು ಸಾಕಾರಗೊಳಿಸುವುದು ಈ ಸಮ್ಮೇಳನದ ಉದ್ದೇಶವಾಗಿದೆ ಎಂದು ಅವರು ಹೇಳಿದರು. ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿ ರಾಷ್ಟವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸಲು ನಡೆಯುತ್ತಿರುವ ಪ್ರಯತ್ನಗಳು ಮತ್ತು ಇಲ್ಲಿಯವರೆಗೆ ಮಾಡಿದ ಸಾಧನೆಗಳ ಬಗ್ಗೆ ಅವರು ಬೆಳಕು ಚೆಲ್ಲಿದರು. ಈ ಸಂದರ್ಭದಲ್ಲಿ ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭಾ ಸಭಾಪತಿ ಹರ್ವಿಂದರ್ ಕಲ್ಯಾಣ್ ಮತ್ತಿತರರು ಉಪಸ್ಥಿತರಿದ್ದರು. ದೆಹಲಿ, ಗೋವಾ, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಮಧ್ಯಪ್ರದೇಶ, ಮಹಾರಾಷ್ಟ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಭಾಪತಿಗಳು, ಉಪಸಭಾಪತಿಗಳು ಮತ್ತು ಕಾರ್ಯದರ್ಶಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ನಡೆದ ಔಷಧ ವಲಯದ ಜಾಗತಿಕ ರಾಯಭಾರಿ ಸಭೆ ಮತ್ತು 2026 ಅಂತಾರಾಷ್ಟೀಯ ಔಷಧ ಮತ್ತು ಆರೋಗ್ಯ ರಕ್ಷಣೆ ಪ್ರದರ್ಶನದ ಕರ್ಟನ್ ರೈಸರ್ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಭಾರತದ ಔಷಧ ಉದ್ಯಮವು ಮುಂದಿನ 5 ವರ್ಷಗಳಲ್ಲಿ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಇದಕ್ಕೆ ನಾವೀನ್ಯತೆ, ಜಾಗತಿಕ ಪಾಲುದಾರಿಕೆಗಳು ಮತ್ತು ಅಂತಾರಾಷ್ಟೀಯ ಮಾರುಕಟ್ಟೆ ಪ್ರವೇಶದ ವಿಸ್ತರಣೆ ಕಾರಣ ಎಂದು ಹೇಳಿದರು. ಭಾರತವು ಜೆನೆರಿಕ್ ಔಷಧಗಳಲ್ಲಿ ತನ್ನ ಸಾಂಪ್ರದಾಯಿಕ ಶಕ್ತಿಯನ್ನು ಮೀರಿ ಮುಂದುವರಿಯುತ್ತಿದೆ ಮತ್ತು ಸಂಶೋಧನೆ, ನಾವೀನ್ಯತೆ ಮತ್ತು ಹೆಚ್ಚಿನ ಮೌಲ್ಯದ ಔಷಧ ಉತ್ಪನ್ನಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತದೆ ಎಂದು ಸಚಿವರು ಹೇಳಿದರು. ಅಗತ್ಯ ವೈದ್ಯಕೀಯ ಉತ್ಪನ್ನಗಳ ಸಮಾನ ವಿತರಣೆ ಹಾಗೂ ಭಾರತವು ಕೈಗೆಟುಕುವ ಆರೋಗ್ಯ ರಕ್ಷಣಾ ಪರಿಹಾರಗಳನ್ನು ಒದಗಿಸುತ್ತಿದೆ ಎಂದು ಅವರು ಹೇಳಿದರು. ಜಾಗತಿಕ ಆರೋಗ್ಯ ರಕ್ಷಣೆಯ ಭವಿಷ್ಯವನ್ನು ರೂಪಿಸುವಲ್ಲಿ ಮತ್ತು ವಿಶ್ವದಾದ್ಯಂತ ಲಕ್ಷಾಂತರ ಜನರಿಗೆ ಕೈಗೆಟುಕುವ ದರದಲ್ಲಿ ಔಷಧಿಗಳನ್ನು ತಲುಪಿಸುವಲ್ಲಿ ಭಾರತದ ಔಷಧ ವಲಯವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಿನ್ನೆ ಸಂಜೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರದಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 8 ಜನರು ಸಾವಿಗೀಡಾಗಿದ್ದು 6 ಜನರು ಗಾಯಗೊಂಡಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಸ್ಟೀಲ್ ಬೆಲ್ಟ್ ಶಾಪ್ 1 ಕ್ಯಾಸ್ಟರ್ 2 ನಿನ್ನೆ ಸಂಜೆ 4:15 ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತದ ಬಗ್ಗೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ತನಿಖೆ ಆರಂಭಿಸಿದೆ. ಇದರ ಜೊತೆಗೆ ಬೊಕಾರೋ ಸ್ಟೀಲ್ ಪ್ಲಾಂಟ್ ಆಫ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನ ಪ್ರಭಾರಿ ನಿರ್ದೇಶಕರ ನೇತೃತ್ವದ 3 ಸದಸ್ಯರ ಬಾಹ್ಯ ತನಿಖಾ ಸಮಿತಿಯನ್ನು ಘಟನೆಯ ತನಿಖೆಗಾಗಿ ನಿಯೋಜಿಸಲಾಗಿದೆ ಎಂದು ಕೇಂದ್ರ ಉಕ್ಕು ಸಚಿವಾಲಯ ತಿಳಿಸಿದೆ. ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಸಂಬಂಧಿಕರಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದ್ದಾರೆ. ಕೇಂದ್ರ ಉಕ್ಕು ಸಚಿವ HD ಕುಮಾರಸ್ವಾಮಿ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ನಿನ್ನೆ ರಾತ್ರಿ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿ ದುರಂತದಲ್ಲಿ ಮೃತಪಟ್ಟವರ ಸಂಬಂಧಿಕರಿಗೆ 25 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಆಕಾಶವಾಣಿ ನಿನ್ನೆಗೆ ತನ್ನ 90 ವರ್ಷಗಳನ್ನು ಪೂರೈಸಿದೆ. 1936 June 8 ಭಾರತೀಯ ರಾಷ್ಟೀಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ನವದೆಹಲಿಯ ಆಕಾಶವಾಣಿಯ ರಂಗ್ ಭವನದಲ್ಲಿ ಸ್ಪೆಕ್ಟ್ರಮ್ ಎಂಬ ಹೆಸರಿನ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆಕಾಶವಾಣಿ ನ್ಯೂಸ್ನೊಂದಿಗೆ ಮಾತನಾಡಿದ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ, ಆಕಾಶವಾಣಿ ಹಲವು ವರ್ಷಗಳಿಂದ ಸಮಾಜದ ಬೆನ್ನೆಲುಬಾಗಿ ಸೇವೆ ಸಲ್ಲಿಸಿದೆ. ಮಾಹಿತಿ, ಸಂಸ್ಕೃತಿ ಮತ್ತು ಸೃಜನಶೀಲತೆಯ ಮೂಲಕ ಜನರನ್ನು ಸಂಪರ್ಕಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದರು. ಪ್ರಸಾರ ಭಾರತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೌರವ್ ದ್ವಿವೇದಿ ಮಾತನಾಡಿ, ತ್ವರಿತ ತಾಂತ್ರಿಕ ಪ್ರಗತಿಯ ಹೊರತಾಗಿಯೂ ಆಕಾಶವಾಣಿಯು ಭಾರತದ ಮೂಲೆ ಮೂಲೆಯಲ್ಲಿರುವ ಜನರಿಗೆ ವಿಶ್ವಾಸಾರ್ಹ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಯನ್ನು ತಲುಪಿಸುವುದನ್ನು ಮುಂದುವರಿಸಿದೆ ಎಂದು ಹೇಳಿದರು. ಪ್ರಸ್ತುತ ದೇಶದಾದ್ಯಂತ ಆಕಾಶವಾಣಿಯು 591 ಕೇಂದ್ರಗಳನ್ನು ನಿರ್ವಹಣೆ ಮಾಡುತ್ತಿದ್ದು

ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಸ್ತ್ರ ಪಡೆಗಳು, ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಸಚಿವ ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

ಹೌದು, ಕನ್ನಡದ ಚಂದದ ಕಾಮನಬಿಲ್ಲು FM ರೇನ್ಬೋ 101.3. ಹೌದು, ಏಳು ಬಣ್ಣಗಳನ್ನು ಒಳಗೊಂಡಂತಹ ಕಾಮನಬಿಲ್ಲು ಆಕಾಶದಲ್ಲಿ ಕಾಣಿಸಿದ್ರೆ ಪ್ರತಿದಿನವೂ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು, ಕಲರ್ಫುಲ್ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಕೊಡ್ತಾ ಸದಾ ನಿಮ್ಮನ್ನು ರಂಜಿಸ್ತಾ ಇರೋದು ನಮ್ಮ ಕನ್ನಡದ ಕಾಮನಬಿಲ್ಲು FM ರೇನ್ಬೋ 101.3. ಏಳು ಗಂಟೆ 7:46 ಸ್ಟುಡಿಯೋದಲ್ಲಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ನೀವು ಜೊತೆಯಾಗಿದ್ದೀವಿ. ಚಂದದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀವಿ. ಈಗ ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ ಇರುವಂತಹ ಒಂದು ಚಂದದ ಭಾವಗೀತೆ, ಸುಬ್ರಾಯ ಚುಕ್ಕಾಡಿಯವರ ರಚನೆ ಇದು. ಹೌದು, ಎಷ್ಟೊಂದು ಒಂದು ಚಂದದ ಭಾವ ಈ ರೀತಿ, ಅದರಲ್ಲೂ ಭಾವಗೀತೆಗಳಲ್ಲಿ ಇಷ್ಟೊಂದು ರೀತಿಯ ವಿಷಯಗಳು ಇರುತ್ತೆ. ಮನಸ್ಸಿಗೆ ಸಂತಸವನ್ನು ತರುವಂಥದ್ದು, ಹಾಗೆ ಮನಸ್ಸಿಗೆ ಒಂದು ಉಲ್ಲಸಿತ ಭಾವವನ್ನು ಕೊಡುವಂಥದ್ದು ಅಂತ ಹೇಳಿದ್ರೆ, ಈ ರೀತಿ ಚಂದದ ಒಂದು ಪ್ರೀತಿ ಪ್ರೇಮದ ಸ್ಪರ್ಶ ಇರುವಂತಹ, ಹಾಗೆ ದಾಂಪತ್ಯದ ಲೇಪ ಇರುವಂತಹ ಒಂದು ಸುಂದರವಾದಂತಹ ಭಾವಗೀತೆಗಳು ಅಲ್ವಾ. ಈಗ ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ ಮೂಡಿಬರುವಂತಹ ಭಾವಗೀತೆಯ ಭಾವ ಇದೇ ಆಗಿದೆ. ಕೇಳಿ, ಎಂಜಾಯ್ ಮಾಡಿ. ಇದು ಭಾವಸ್ಪಂದನ ಕಾರ್ಯಕ್ರಮ.

ಎಂಥ ಚಂದದ ಸಾಹಿತ್ಯ ಅಲ್ವಾ ಭಾವಗೀತೆಗಳದು. ಮುನಿಸುತ್ತರವೇ ಮುಗುದೆ ಹಿತವಾಗಿ ನಗಲು ಬಾರದೆ, ಎಂತಹ ಹಿತವಾದ ಭಾವ ಇದೆ ನೋಡಿ ಅದರಲ್ಲಿ. ಅಂದರೆ ಮುನಿಸಿಕೊಂಡಂತಹ ನಲ್ಲೆಯನ್ನು ರಮಿಸುವಂತಹ ಈ ಹಾಡು ಎಷ್ಟೊಂದು ಚಂದದ ಭಾವವನ್ನು ತುಂಬಿಕೊಂಡಿದೆ. ಹಾಗೆ ಇಲ್ಲಿ ಕವಿ ಸುಬ್ರಾಯ ಚುಕ್ಕಾಡಿಯವರು ಬಳಸುವಂತಹ ಪದಗಳಿರಬಹುದು, ಸಾಲ್ಗಳಿರಬಹುದು, ಕರಿ ಮುಗಿಲ ಬಾನಿನಲ್ಲಿ ಮಿಂಚರಳಲು ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ನಾವು ಊಹಿಸ್ಕೊಂಡ್ರೆ, ಇಮ್ಯಾಜಿನ್ ಮಾಡಿಕೊಂಡ್ರೇ ಎಷ್ಟೊಂದು ಚೆಂದ ಅನಿಸುತ್ತೆ. ಸಾಮಾನ್ಯವಾಗಿ ಏನಪ್ಪ, ಆಕಾಶದಲ್ಲಿ ಮಿಂಚು ಹೊಡೆಯಿತು, ಒಂದು ಕ್ಷಣ ಬೆಳಕಾಗಿ ಹೋಯಿತು ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲರೂ ನೋಡುವಂಥದ್ದು. ಆದರೆ ಕವಿಗಳು ಅದನ್ನು ನೋಡುವಂಥದ್ದು, ಅವರ ಊಹೆಯಲ್ಲಿ ಏನೆಲ್ಲ ಅವರು ಚಿತ್ರಿಸುವಂಥದ್ದು ಎಷ್ಟೊಂದು ಚೆಂದ ಅಲ್ವಾ. ಹಾಗೆ ಆ ತನ್ನ ಪ್ರೇಯಸಿಯನ್ನು, ನಲ್ಲೆಯನ್ನು ಹುಸಿ ಮನಸ್ಸು ತೋರಿಸಿದಂತಹ ನಲ್ಲೆಯನ್ನು ರಮಿಸುವಂತಹ ಈ ಗೀತೆಯಲ್ಲಿ ಅವರು ಉಪಯೋಗಿಸಿದಂತಹ ಪದಗಳು, ಹಾಗೆ ಚಂದದ ಸಾಲುಗಳು ಎಷ್ಟೊಂದು ಆಪ್ಯಾಯತೆಯನ್ನು ಕೊಡುವಂಥದ್ದು ಅಲ್ವಾ. ನಿಜಕ್ಕೂ ಒಂದು ರೀತಿ ಮನಸ್ಸು

ಮನಸ್ಸಿಗೆ ಸ್ಪಂದಿಸುವಂಥದ್ದು, ಎಲ್ಲ ಹೆಂಗಳೆಯರ ಮನಸ್ಸಿಗೆ ಸ್ಪಂದಿಸುವಂಥದ್ದು ಈ ಹಾಡು ಅಂತಲೇ ಹೇಳಬಹುದು. ಭಾವಗೀತೆಗಳ ಕಾರ್ಯಕ್ರಮ ಭಾವಸ್ಪಂದನವನ್ನು ಕೇಳ್ತಾ ಇದ್ದೀರಿ. 7:54:20 ಸಮಯ ಆಗಿದೆ. ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು ಇದು.

ಭಾವಗೀತೆಗಳು ನಮ್ಮ ಮನವನ್ನು ಮುಟ್ಟಿದ್ವು, ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಚನ್ನಕೇಶವ ಅವರು ಬೆಂಗಳೂರಿನಿಂದ. ಹಾಗೆ ಮತ್ತಿನ್ಯಾರು, ನಂಜಪ್ಪ ಕಮ್ಮನಹಳ್ಳಿಯಿಂದ, ಖುಷಿ ಮತ್ತು ನಂಜಪ್ಪ ಅವರು. ಹಾಗೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಮಾತುಗಳು ನಿರೂಪಣೆ, ಹಾಗೆ ಭಕ್ತಿಗೀತೆಗಳು ಇಷ್ಟ ಆಯಿತು. ವೀಣೆ ಚೊಕ್ಕಮ್ಮ ಅವರ ಮಾತುಗಳು ರತ್ನಭಂಡಾರದಲ್ಲಿ ಇಷ್ಟ ಆಯಿತು ಅಂತ ಹೇಳಿ ವರಲಕ್ಷ್ಮಿ ಪಿಣ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮವನ್ನು ಬೆಳಗಿನಿಂದಲೂ ಕೂಡ ನಾವು ಕೇಳ್ತಾ ಇದ್ದೀವಿ, ತುಂಬ ಇಷ್ಟ ಆಗುತ್ತೆ ನಮಗೆ ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ರಾಜಾಜಿನಗರದಿಂದ. ಹಾಗೆ ಅವ್ರು ಹೇಳ್ತಾ ಇದ್ದಾರೆ, ಎಲ್ಲ ಹೆಣ್ಣು ಮಕ್ಕಳಿಗೂ ಒಳ್ಳೆಯ ಸಂಗಾತಿ ಸಿಗಲಿ ಎನ್ನುವಂತಹ ಪ್ರೀತಿಯ ಹಾರೈಕೆ ನಮ್ಮದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ನಿಜ, ಹೆಣ್ಮಕ್ಳಿಗೆ ಒಳ್ಳೆಯ ಸಂಗಾತಿ ಸಿಗಲಿ, ಹಾಗೆ ಗಂಡ್ಮಕ್ಳಿಗೂ ಸಹ ಸಿಗಬೇಕು. ಯಾಕಂತ ಹೇಳಿದ್ರೆ ಎರಡು ಗಾಲಿಗಳು ಸರಿಯಾಗಿದ್ರೇ ಜೀವನ ಸಾಗೋದು ಅಲ್ವಾ. ಹಾಗಾಗಿ ಇಬ್ಬರಲ್ಲೂ ಒಬ್ರಿಗೊಬ್ಬರಿಗೂ ಒಳ್ಳೆಯ ಸಂಗಾತಿಗಳು ಸಿಗುವಂತಹ ಹಾರೈಕೆ ವಿವಿ 101.3 FM ಕನ್ನಡ ಕಾಮನಬಿಲ್ಲಿನದು. ಹಾಗೆ ಕನ್ನಡ ಕಾಮನಬಿಲ್ಲಿಗೆ ನಿರೂಪಕರಿಗೆ ನಮಸ್ಕಾರ, ಹಾಗೆ ಶುಭೋದಯ ಅಂತ ಹೇಳಿ ಎಸ್ ರಾಜು ಚಿಕ್ಕಂಕನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮನಿಸುತ್ತರವೇ ಮುಗುದೆ ಭಾವಗೀತೆ ನಮಗೆ ತುಂಬ ಇಷ್ಟ ಆಯಿತು, ಪ್ರಸಾರ ಮಾಡಿದಂತಹ FM ರೈನ್ಬೋಗೆ ಧನ್ಯವಾದಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ ಚಂದ್ರಮುಖಿಯವರು ITI ಲೇಔಟ್ನಿಂದ. ಹಾಗೆ ಗಾನಸುಮ ಪಟ್ಟಸುಮನಹಳ್ಳಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಕಾವೇರಿ ತೀರದಲ್ಲಿ ಬೆಳಗಿನ ವಿಹಾರದಲ್ಲಿ ಕುಳಿತಿದ್ದೆ, ನಿನ್ನೊಲುಮೆಯಿಂದಲೇ ಹಾಡನ್ನು ಕೇಳ್ತಾ ಕೇಳ್ತಾ ಕರಗಿ ಹೋದಂತಹ ಅನುಭವ ಆಯಿತು. ಬೆಳಗ್ಗೆ ಈ ರೀತಿ ನೀವು ಪ್ರಸಾರಿಸುವಂತಹ ಭಾವಸ್ಪಂದನೆಯ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಮುಂಜಾನೆಯ ವಾತಾವರಣವೇ ಬದಲಾಗಿ ಹೋಗುತ್ತೆ. ಧನ್ಯವಾದ FM ರೈನ್ಬೋಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮಗೂ ಕೂಡ. ಹೀಗೆ ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ 101.3 FM ಇದು. ಹೌದು, ಗೀತೆಗಳನ್ನು ಕೇಳ್ತಾ ಕೇಳ್ತಾ ಸಮಯ ಹೋದದ್ದೇ ತಿಳಿಯಲಿಲ್ಲ. ಈ ಒಂದು ಗೀತೆಯೊಂದಿಗೆ ಹಾಗೆ ನಿಮ್ಮ ಸಂದೇಶಗಳೊಂದಿಗೆ ಇಂದಿನ ಭಾವಸ್ಪಂದನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಹೇಮಾ ಹರೀಶ. ಸಮಯ 8ಕ್ಕೆ ನಾವು ಸಮೀಪಿಸ್ತಾ ಇದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿಯಲ್ಲಿ ಸಮಾಚಾರ ಪ್ರಭಾತ್, ಆನಂತರ ಇಂಗ್ಲಿಷ್ನಲ್ಲಿ ಮಾರ್ನಿಂಗ್ ನ್ಯೂಸ್ ಮೂಡಿಬರುತ್ತೆ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು 101.3 ನಿಮ್ಮೆಲ್ಲರ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು FM ರೈನ್ಬೋ.

ಹೌದು ಕೇಳಿದ್ರೆ ಟ್ಯೂನ್ ಮಾಡಿದಿರಿ ಎಫ್ ಎಂ ರೈನ್ಬೋ 101.3 ನಿಮ್ಮೆಲ್ಲರ ಮೆಚ್ಚಿನ ಕನ್ನಡ ಕಾಮನಬಿಲ್ಲು. 8:30:55 ಕೇಳುಗರೆಲ್ಲರಿಗೂ ಹೆಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಜೊತೆಯಾಗಿದ್ದೀನಿ ನಿಮ್ಮ ಹೇಮಾ ಹರೀಶ್.

ಆಸೆಯ ಹೂವೆ ಚಿತ್ರದ ಈ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಕೇಳಿಬಂತು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗಿತ್ತು. ಹೆಲೋ ಕರ್ನಾಟಕದಲ್ಲಿ ನಾವಿದ್ದೀವಿ. ಈ ದಿನದ ವಿಶೇಷತೆಗಳು ಏನು ಅಂತ ಹೇಳಿ ನೋಡಿದಾಗ, ಈ ದಿನ ನಮ್ಮ ಖಗೋಳ ವಿಜ್ಞಾನದಲ್ಲಿ ಒಂದು ಸುಂದರವಾದಂತಹ ದಿನ ಅಂತಲೇ ಹೇಳಬಹುದು. ಹಾಗೆಯೇ ಸಾಮಾನ್ಯರು ಕೂಡ ಈ ಒಂದು ಅನುಭವವನ್ನು ಪಡ್ಕೋಬಹುದು, ಹಾಗೆ ವೀಕ್ಷಣೆಯನ್ನು ಮಾಡಬಹುದು. ಏನು ಈ ಕೌತುಕ ಅಂತ ಹೇಳಿ ನೋಡೋದಾದರೆ, ಈ ದಿನ ಗ್ರಹಗಳ ಕಾಸ್ಮಿಕ್ ಕಿಸ್ ದಿನ ಅಂತ ಹೇಳಿ ಹೇಳಲಾಗತ್ತೆ. ಈ ದಿನದ ವಿಶೇಷ ಏನು ಅಂತ ಹೇಳಿದ್ರೆ, ಈ ದಿನ ಶುಕ್ರ ಗ್ರಹ ಹಾಗೂ ಗುರು ಗ್ರಹಗಳು ಅತ್ಯಂತ ಸಮೀಪ ಬರುತ್ತಂತೆ. ಬರಿಗಣ್ಣಿನಲ್ಲೇ ಈ ಒಂದು ಅಚ್ಚರಿಯಾದ ವಿದ್ಯಮಾನವನ್ನು ನೋಡೋದಕ್ಕೆ ಸಾಧ್ಯ ಇದೆಯಂತೆ. ಹಾಗಾಗಿ ಎರಡು ಹತ್ರ ಬರೋದ್ರಿಂದ ಈ ಒಂದು ದಿನವನ್ನು ಖಗೋಳ ವಿಜ್ಞಾನಿಗಳು ಕಾಸ್ಮಿಕ್ ಕಿಸ್ ಅಂತ ಹೇಳಿ ಹೆಸರನ್ನು ಇಟ್ಟಿದ್ದಾರೆ. ಮತ್ತೊಂದು ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ, ಈ ಒಂದು ವಿದ್ಯಮಾನವನ್ನು ನೋಡಬೇಕು ಅಂತ ಹೇಳಿದ್ರೆ ಟೆಲಿಸ್ಕೋಪ್ನ ಅಗತ್ಯ ಇಲ್ಲ, ಬರಿಗಣ್ಣಿನಿಂದಲೇ ನಾವು ಇದನ್ನು ವೀಕ್ಷಣೆ ಮಾಡಬಹುದು. ಹಾಗಾಗಿ ಎಲ್ಲರೂ ಕೂಡ ಇಂದಿನ ಕಾಸ್ಮಿಕ್ ಕಿಸ್ಸನ್ನು ನೋಡೋದಕ್ಕೆ ಸಿದ್ಧರಾಗಿ, ಸೂರ್ಯ ಮುಳುಗಿದ ನಂತರ ಈ ಒಂದು ಖಗೋಳದ ಅಚ್ಚರಿಯನ್ನು ನಾವು ಕಣ್ತುಂಬಿಕೊಳ್ಬಹುದು. ಈ ದಿನ ಕಾಸ್ಮಿಕ್ ಕಿಸ್ ದಿನ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. 8:43:33 ಟ್ಯೂನ್ ಮಾಡಿ ಕೇಳ್ತಾ ಇರೋದು FM ರೈನ್ಬೋ 101.3, ನಿಮ್ಮೆಲ್ಲರ ಮೆಚ್ಚಿನ ಕನ್ನಡ ಕಾಮನಬಿಲ್ಲು ಇದು. ಈ ದಿನ ಮತ್ತೊಂದು ವಿಶೇಷ ಇದೆ. ನಮ್ಮ ಕನ್ನಡದ ಪ್ರಖ್ಯಾತ ವ್ಯಕ್ತಿಯೊಬ್ಬರು ಜನಿಸಿದಂತಹ ದಿನ ಈ ದಿನ. ಇವರು ನಮ್ಮ ಕನ್ನಡ ನಾಡಿನ ಹಿರಿಯ ರಂಗಕಲಾವಿದೆ, ಜನಪದ ಗಾಯಕಿ, ಚಲನಚಿತ್ರಗಳಲ್ಲಿಯೂ ಕೂಡ ನಟಿಸಿದ್ದಾರೆ. ಹಾಗೆ ಹಿನ್ನೆಲೆ ಗಾಯಕಿಯಾಗಿಯೂ ಕೂಡ ತಮ್ಮ ವಿಶಿಷ್ಟ ಕಂಠದಿಂದ ಹೆಸರನ್ನು ಮಾಡಿದ್ದಾರೆ. ಇವರು ಮತ್ತಾರು ಅಲ್ಲ, ನಮ್ಮೆಲ್ಲರ ಹೆಮ್ಮೆಯ ಬಿ ಜಯಶ್ರೀಯವರು. ಇವರು ಜನಿಸಿದ ದಿನ ಈ ದಿನ 9 June. ನಾಟಕ ಕಲಾವಿದೆಯಾಗಿ, ಹಾಗೆಯೇ ಚಲನಚಿತ್ರ ಕಲಾವಿದೆಯಾಗಿ, ಗಾಯಕಿಯಾಗಿ, ಅಷ್ಟೇ ಅಲ್ಲದೆ ಕಂಠದಾನ ಕಲಾವಿದೆಯಾಗಿಯೂ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂಥವರು ಬಿ ಜಯಶ್ರೀಯವರು. ನೀವೆಲ್ಲರೂ ಕೇಳಿರಬಹುದು, ಆಗಿನ ಕಾಲದ ಚಿತ್ರನಟಿಯರ ಬಹು ಬೇಡಿಕೆಯ ಪರಭಾಷಾ ಚಿತ್ರನಟಿಯರಾದಂತಹ ಮಾಧವಿಯವರು, ಹಾಗೆ ಕಾಂಚನ, ಜಯಪ್ರಿಯಾ, ಪದ್ಮಪ್ರಿಯ, ಗಾಯತ್ರಿ, ಅಂಬಿಕಾ, ಇವರೆಲ್ಲರಿಗೂ ಕಂಠದಾನವನ್ನು ಮಾಡಿರುವಂತಹ ಕಂಠದಾನ ಕಲಾವಿದೆಯೂ ಕೂಡ ಬಿ ಜಯಶ್ರೀಯವರು. ಬಿ ಜಯಶ್ರೀಯವರ ಮತ್ತೊಂದು ಹೆಗ್ಗಳಿಕೆ, ಹಾಗೆಯೇ ಅವರು ನಮಗೆ ಪ್ರಾತಸ್ಮರಣೀಯರು ಕೂಡ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ವೃತ್ತಿ ರಂಗಭೂಮಿ ಬೆಳೆಯೋದಕ್ಕೆ ಕಾರಣರಾದಂಥ ಪ್ರಾತಸ್ಮರಣೀಯರು ಅಂತ ಹೇಳಿದ್ರೆ ಬಿ ಜಯಶ್ರೀಯವರು. ಹಾಗೆ ಅಂದರೆ ಪ್ರಮುಖರಾದಂಥವರು ಗುಬ್ಬಿ ವೀರಣ್ಣ ಅವರು, ಅವರ ಮೊಮ್ಮಗಳು ಇವರು. ಹಾಗೆಯೇ ಇವರು ಕೂಡ ತಾತ ಹಾಕಿಕೊಟ್ಟಂತಹ ಹಾದಿಯಲ್ಲೇ ಮುನ್ನಡೆದು ತಮ್ಮದೇ ಆದಂತಹ ಕೊಡುಗೆಯನ್ನು ಈ ಕ್ಷೇತ್ರಕ್ಕೆ ನೀಡಿದ್ದಾರೆ. 9 June ರಂಗಕಲಾವಿದೆ ಬಿ ಜಯಶ್ರೀಯವರ ಜನ್ಮದಿನ. ಈಗ ಅವರೇ ಹಾಡಿರುವಂತಹ ಒಂದು ಹಾಡು ಆದಿತ್ಯ ಚಿತ್ರದ್ದು, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ.

ಇದನ್ನ ನಮ್ಮ ದೇಶದ ಮೊದಲ ಮಹಿಳಾ IPS ಅಧಿಕಾರಿ ಕಿರಣ್ ಬೇಡಿಯವರು ಜನಿಸಿದಂತಹ ದಿನ ಕೂಡ ಹೌದು. ಹಾಗೆಯೇ ಇವರು ತಿಹಾರ್ ಜೈಲಿನಲ್ಲಿ ಕೈಗೊಂಡಂತಹ ಕೈದಿಗಳ ಸುಧಾರಣಾ ಕ್ರಮಗಳಿಗೆ ಪ್ರತಿಷ್ಠಿತವಾದಂತಹ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಪಂಜಾಬ್ನಲ್ಲಿ 1949 ಜೂನ್ 9 ಜನಿಸ್ತಾರೆ ಕಿರಣ್ ಬೇಡಿಯವರು. ಕಿರಣ್ ಬೇಡಿಯವರು ಅಂತ ಹೇಳಿದ್ರೇ ಖಡಕ್ ಪೊಲೀಸ್ ಅಧಿಕಾರಿ ಎನ್ನುವಂಥದ್ದು, ಹಾಗೆಯೇ ಹೆಣ್ಣು ಮಗಳಾಗಿ ಅವರು ಈ ಒಂದು ರಕ್ಷಣಾ ವ್ಯವಸ್ಥೆಯಲ್ಲಿ ನೀಡಿದಂತಹ ಒಂದು ದಿಟ್ಟ ಕೊಡುಗೆಗಳು ಏನಿದೆ ನಿಜಕ್ಕೂ ಎಲ್ಲರಿಗೂ ಮಾದರಿಯಾಗುವಂಥದ್ದು. ಮತ್ತೊಮ್ಮೆ 101.3 FM ಕನ್ನಡ ಕಾಮನ್ಲ ಬಿಲ್ಲಿನ ಪರವಾಗಿ ಗೌರವಾನ್ವಿತ ರಂಗಕಲಾವಿದೆ ಹಾಗೆ ನಮ್ಮ ಹೆಮ್ಮೆಯ ಪೊಲೀಸ್ ಅಧಿಕಾರಿ ಕಿರಣ್ ಬೇಡಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಜೂನ್ 9 ಈ ಈರ್ವರ ಹುಟ್ಟುಹಬ್ಬದ ದಿನ.

ಕೇಳಿ ಬಂದಂತಹ ಧ್ವನಿ ಅನನ್ಯ ಭಟ್ ಅವರದು. KGF ಚಾಪ್ಟರ್ 2 ಚಿತ್ರದ ಹಾಡು, ಕಿನಾಲ್ ರಾಜ್ ಅವರ ಸಾಹಿತ್ಯ, ರವಿ ಬಾಸ್ರೂರು ಅವರ ಸಂಗೀತ ಈ ಹಾಡಿಗಿತ್ತು. ಇನ್ನು ಆತ್ಮೀಯ ಕೇಳಿದ್ರೆ ಎಲ್ರಿಗೂ ಸಹ ಮೂಡ್ ಒಂದೇ ಥರ ಇರೋದಿಲ್ಲ ಅಲ್ವಾ? ಕೆಲವೊಂದು ಬಾರಿ ಏನೋ ಕುಗ್ಗಿ ಹೋದಂತಹ ಭಾವನೆ ಬರುತ್ತೆ, ಮೂಡ್ ಆಫ್ ಆಗಿದೆ ಅನ್ನುವಂತಹ ಒಂದು ಮಾತನ್ನು ನಾವು ಆವಾಗವಾಗ ಕೇಳ್ತಾ ಇರ್ತೀವಿ. ಹೌದು, ಮೂಡ್ ಆಫ್ ಆಗಿದೆ. ಆನ್ ಮಾಡೋದು ಹೇಗೆ? ಕ್ವಿಕ್ಕಾಗಿ ಅಂದರೆ ಇನ್ಸ್ಟೆಂಟಾಗಿ ನಿಮ್ಮ ಮೂಡನ್ನು ಅಪ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಒಂದು ಶಾರ್ಟ್ ವಾಕ್ ಅಂದರೆ 5-10 ನಿಮಿಷಗಳ ಕಾಲ ವೇಗವಾಗಿ ವಾಕಿಂಗ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಎಂಡೋರ್ಫಿನ್ ಹಾರ್ಮೋನ್ಗಳು ಬಿಡುಗಡೆ ಆಗತ್ತಂತೆ. ಹಾಗಾಗಿ ನಮ್ಮ ಮೂಡ್ ಕ್ಷಣಾರ್ಧದಲ್ಲಿ ಬದಲಾಗತ್ತಂತೆ. ಹಾಗಾಗಿ ಯಾವಾಗಾದರೂ ಬೇಜಾರಾಗಿದ್ರೆ, ಮೂಡ್ ಆಫ್ ಆಗಿದ್ರೆ ಬೇಜಾರು ಅಂತ ಹೇಳಿ ಕೂತ್ಕೊಳ್ಬೇಡಿ. ತಕ್ಷಣವೇ ನಿಮ್ಮ ಮೂಡನ್ನು ಆನ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ವೇಗದ ನಡಿಗೆ ಅಂದರೆ ಬ್ರಿಸ್ಕ್ ವಾಕ್ ಅಂತ ಹೇಳ್ತೀವಲ್ಲ, ಒಂದು 5-10 ನಿಮಿಷ ಮಾಡಿಬಿಡಿ, ಮೂಡನ್ನು ಅಪ್ ಮಾಡ್ಕೊಳ್ಳಿ. ಮತ್ತೊಂದು ಅಂತ ಹೇಳಿದ್ರೆ, ಯಾವಾಗಲೂ ನಮಗೆ ಯಾರೋ ಮೇಲೆ ಬೇಜಾರು, ಅಯ್ಯೋ ಹೀಗೆ ಮಾಡಿಬಿಟ್ರು ಹಾಗೆ ಮಾಡಿಬಿಟ್ರು ಅಂತ ಹೇಳಿ, ಅದು ಕೂಡ ನಮ್ಮ ಮನಸ್ಸನ್ನು ಏನು ಮಾಡುತ್ತೆ, ಲೋ ಮಾಡಿಬಿಡುತ್ತೆ. ಅಂದರೆ ನಮ್ಮ ಮೂಡನ್ನು ಲೋ ಮಾಡುತ್ತೆ. ಆ ಸಮಯದಲ್ಲಿ ಆ ಥರ ಫೀಲಿಂಗ್ ನಮಗೇನಾದರೂ ಆಗಿದ್ದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಆಗಿರುವಂತಹ ಒಳ್ಳೆಯ ವಿಚಾರಗಳನ್ನು ನೆನಪು ಮಾಡ್ಕೋಬೇಕಂತಲೇ ನಮ್ಮ ಕಣ್ಮುಂದೆ ತಂದ್ಕೋಬೇಕು. ಹಾಗೆಯೇ ಒಳ್ಳೆಯ ಕೆಲಸಗಳನ್ನು ಮಾಡಿರುವಂತಹ ನಮ್ಮ ಆತ್ಮೀಯರು ಇದ್ದರೆ ಅವರನ್ನು ನೆನಪಿಸ್ಕೊಂಡು ಅವರಿಗೊಂದು ಕೃತಜ್ಞತೆಯನ್ನು ಅರ್ಪಿಸೋದು, ನಮ್ಮ ಮನಸ್ಸಿನಲ್ಲಿ ನಾವೇ ಅವರಿಗೆ ಅರ್ಪಿಸೋದು. ಈ ರೀತಿ ಕೃತಜ್ಞತಾ ಭಾವ ಮೂಡೋದ್ರಿಂದ ನಮ್ಮ ಒತ್ತಡ ತಗ್ಗತ್ತಂತೆ. ಅಂದರೆ ಆ ಒತ್ತಡದ ಮಟ್ಟ ಏನಿದೆ ಅದು ತಗ್ಗತ್ತಂತೆ, ಸಕಾರಾತ್ಮಕತೆ ಹೆಚ್ಚುತ್ತಂತೆ. ಅದೇ ರೀತಿ ನಮ್ಮ ಮೂಡ್ ಮೇಲಕ್ಕೆ ಹೋಗುತ್ತೆ, ಅಂದರೆ ಡೌನ್ ಆಗಿರುವಂತಹ ಮೂಡು ಮೇಲಕ್ಕೆ ಹೋಗುತ್ತೆ. ಎಷ್ಟು ಸುಲಭವಾದ ಮಾರ್ಗಗಳು ಅಲ್ವಾ? ಪ್ರತಿದಿನ ಎಲ್ಲರಿಗೂ ಮೂಡ್ ಆಫ್ ಒಂದಲ್ಲ ಒಂದು ವಿಷಯಕ್ಕೆ ಆಗ್ತಾನೇ ಇರುತ್ತೆ. ಆಗ ಈ ರೀತಿ ಮಾಡಿಕೊಂಡು ನಾವೇ ನಮ್ಮ ಮೂಡನ್ನು ಒಳ್ಳೆಯ ಮೂಡಿಗೆ ವಾಪಸ್ ತಂದುಕೊಂಡು ಬರಬಹುದು ಅಂತ ಹೇಳ್ತಾ, ಈಗ ಕಾರ್ಯಕ್ರಮದ ಕೊನೆಯ ಗೀತೆ ನಿಮಗಾಗಿ, ಹೆಲೋ ಕರ್ನಾಟಕದಲ್ಲಿ. ಏನೋ ಒಂಥರ ಚಿತ್ರದ ಹಾಡು, ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಗಳಲ್ಲಿ ಇದೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಚಂದದ ಸಂಗೀತ ಈ ಹಾಡಿಗಿದೆ.

0: ಟ್ರಾಫಿಕ್ಕಿನ ಕಿರಿಕಿರಿ ಇಲ್ಲದೆ ಹಾಗೆ ದಿನನಿತ್ಯದ ಒಂದು ಓಟ ಏನಿದೆ, ವೇಗದ ಓಟ, ಹೌದು ಅವಸರದ ಓಟ ಏನಿದೆ, ಅದು ಕೂಡ ಇಲ್ಲದೆ ಆರಾಮಾಗಿ ಕೂಲಾಗಿ ಹೆಲೋ ಕರ್ನಾಟಕ ಕೇಳ್ತಾ ನೀವು ನಿಮ್ಮ ನಿಮ್ಮ ಜಾಗಗಳಿಗೆ ತಲುಪ್ತಾ ಇದ್ದೀರಿ ಅನ್ನುವಂತಹ ಭಾವನೆಯೊಂದಿಗೆ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮ ಮುಕ್ತಾಯ ಆಯಿತು. ಹೌದು, ಇದು ಮುಗಿದ ಕೂಡಲೇ ನಿಮ್ಮಿಷ್ಟದ ಕಾರ್ಯಕ್ರಮ ಮುಡಿ ಬರುತ್ತೆ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು 101.3 FM, ನಿಮ್ಮೆಲ್ಲರ ಮೆಚ್ಚಿನ ಕನ್ನಡ ಕಾಮನಬಿಲ್ಲು.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

9:43 ಟ್ಯೂನ್ ಮಾಡಿರೋದು 101.3 FM ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಮ್ಯಾಜಿಕಲಿ ಆಲ್ವೇಸ್ ಯೋರ್ಸ್. 9:40901013 ನಿಮ್ಮೆಲ್ಲರಿಗೂ ಚಿರಪರಿಚಿತವಾದಂತಹ ಸಂಖ್ಯೆ ಹೌದು, ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ಈಗ ನಿಮ್ಮ ರಿಕ್ವೆಸ್ಟ್ ಹರಿದು ಬರಲಿ ಸಖತ್ ಸಾಂಗ್ಗಾಗಿ. ನಿಮಿಷದ ಸಖತ್ ಸಾಂಗನ್ನು ಪ್ಲೇ ಮಾಡೋದಕ್ಕೆ ಜೊತೆಯಾಗ್ತಾ ಇದ್ದೀನಿ, ನಿಮ್ಮ ಹೇಮಾ ಹರೀಶ್. ಆತ್ಮೀಯ ಕೆಳಗರೆಲ್ಲರಿಗೂ ಸಖತ್ ಸಾಂಗ್ಗೆ ಸ್ವಾಗತ, ಸುಸ್ವಾಗತ.

0: ಬೇಕಾಗ ಚಿತ್ರದ ಒಂದು ಒಳ್ಳೆಯ ಗೀತೆಯೊಂದಿಗೆ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮ ಪ್ರಾರಂಭ ಆಯಿತು. ಹೆಮನ್ ವ್ಯಾಸರಾವ್ ಅವರ ರಚನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಈ ಒಂದು ಹಾಡಿಗಿತ್ತು. ಉಪೇಂದ್ರ ಕುಮಾರ್ ಅವರ ಸ್ವರ ಸಂಯೋಜನೆಯ ಗೀತೆಯಾಗಿತ್ತು ಇದು. ನಮ್ಮಿಷ್ಟದ ಗೀತೆಗಳನ್ನು ಪ್ರಸಾರ ಮಾಡಿ ಸಖತ್ ಸಾಂಗ್ನಲ್ಲಿ ಅಂತ ಹೇಳಿ ನಮ್ಮ ಕೇಳುಗರ ಸಂದೇಶಗಳು ಒಂದರ ಹಿಂದೆ ಒಂದು ಒಂದರ ಹಿಂದೆ ಒಂದು ಬರ್ತಾನೇ ಇದೆ. ಎಲ್ಲರ ಗೀತೆಗಳು ಪ್ರಸಾರ ಆಗ್ತಾ ಇರುತ್ತೆ, ಆಗತ್ತೆ 101.3 FM ಕೇಳ್ತಾ ಇರಿ. ಇದು ಸಖತ್ ಸಾಂಗ್. ಮುಂದಿನ ಸಖತ್ ಸಾಂಗ್ ಬಿ ಜಯಶ್ರೀ ಅವರ ಧ್ವನಿಯಲ್ಲಿದೆ. ನಮ್ಮ ಕೇಳುಗರ ರಿಕ್ವೆಸ್ಟ್ ಇತ್ತು, ಈ ದಿನ ಅವರ ಹುಟ್ಟಿದ ಹಬ್ಬ ಅಲ್ವಾ, ಹಾಗಾಗಿ ಅವರ ಧ್ವನಿಯಲ್ಲಿರುವಂತಹ ಇದು ಕೂಡ ಒಂದು ಒಳ್ಳೆಯ ಚಂದದ ಗೀತೆ, ಸೂಪರ್ ಹಿಟ್ ಗೀತೆ, ಇದನ್ನು ಪ್ರಸಾರ ಮಾಡಿ ಅಂತ ಹೇಳಿ ಆ ಎಲ್ಲ ಕೇಳುಗರಿಗಾಗಿ ಈಗ ಕೌರವ ಚಿತ್ರದ ಹಾಡು, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ, ಬಿ ಜಯಶ್ರೀ ಅವರ ಕಂಚಿನ ಕಂಠ ಈ ಒಂದು ಗೀತೆಯಲ್ಲಿದೆ.
1: ಅವಳ್ಯಾವಳ

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ರೇ, ಮನೆ ಖರ್ಚಿಗೆ ಹಣ ಕೊಡಿ.
3: ಇದು ರೇಷನ್ಗೆ 15,000, ತರಕಾರಿಗೆ 2,000,
2: ಮತ್ತೆ ವಿದ್ಯುತ್ ಬಿಲ್ಲಿಗೆ
3: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
2: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
3: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

ಪ್ರೇಮಲತಾ ಅವರು ವಜ್ರ ಬಿದರಹಳ್ಳಿಯಿಂದ ಸಂದೇಶ ಕಳಿಸಿ ಕಾರ್ಯಕ್ರಮ ಎಲ್ಲ ನಮಗೆ ಇಷ್ಟ ಆಗ್ತಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೌಡ್ಲಿ ರವಿ ಅಂಜನಾ ನಗರದಿಂದ ಸಂದೇಶ ಕಳಿಸಿ ಕಾರ್ಯಕ್ರಮಗಳನ್ನು ಮೆಚ್ಚಿದರೆ, ಹಾಗೆ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಗೀತನ ನಮಗಾಗಿ ಪ್ರಸಾರ ಮಾಡಿ ಅಂತ ಹೇಳಿ ಕೆಸರಮಡು ತುಮಕೂರು ಇಲ್ಲಿಂದ ಪ್ರಸಾದ್ ಅವರ ಸಂದೇಶ ಬಂದು ಹೇಳ್ತಾ ಇದೆ. ಹಾಗೆ ಪುಷ್ಪ ಶಾನುಭೋಗರ್ ಗದಗದಿಂದ ಎಲ್ಲ ಹಾಡುಗಳು ಇಷ್ಟ ಆಯಿತು, ಮಾಹಿತಿ ಕೂಡ ಇಷ್ಟ ಆಗ್ತಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸುಧಾ ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ ಸಂದೇಶ ಕಳಿಸಿ ಒಳ್ಳೆಯ ಗೀತೆಗಾಗಿ ರಿಕ್ವೆಸ್ಟನ್ನು ಇಟ್ಟಿದ್ದಾರೆ. ಹಾಗೆ ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದ ಶ್ರೀಶೈಲ ಆದಿತ್ಯ ಶಿವಲೀಲಾ ತೇಲಿ ಹಾಗೂ ಅವರ ಮನೆಯವರ ಸಂದೇಶ ಒಂದು ಹಾಡಿಗಾಗಿ ಬಂದಿದೆ. ಹಲೋ ಬೆಂಗಳೂರು ಅಂತ ಹೇಳಿ ಬೆಳಗಾವಿಯಿಂದ ಸವಿತಾ ವೇದ ವಿನೋದ ಎಲ್ಲ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಒಂದು ಒಳ್ಳೆ ಗೀತನ ನಮಗಾಗಿ ಪ್ರಸಾರ ಮಾಡ್ರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಪ್ರಸಾರ ಆಗತ್ತೆ. ನಿಮಿಷದ ಗೀತೆಗಳು ನಿಮ್ಮ ಮೆಚ್ಚಿನ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ 9480901013 ಈ ಸಂಖ್ಯೆಗೆ ನೀವು ವಾಟ್ಸಪ್ಪನ್ನು ಕಳಿಸೋ ಮೂಲಕ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಿ ಆನಂದ ಪಡಬಹುದು. ಹಾಗಾಗಿ ಒಂದೊಳ್ಳೆ ಗೀತನ ನಮಗಾಗಿ ಪ್ರಸಾರ ಮಾಡಿ ಅಂತ ಕೇಳ್ತಾ ಇರುವ ಮತ್ತೊಬ್ಬ ನಮ್ಮ ಕೇಳುಗರು ಸುಪ್ರೀತಾ ಶ್ರೀನಿವಾಸ್ ಆನಂದ್ ಭದ್ರೇಶ್ ಬೆಳ್ಳಿ ಕುಮಾರಿ ಅಂತ ಹೆಸರು ಚೆನ್ನಾಗಿದೆಲ್ಲ, ಬೆಳ್ಳಿ ಕುಮಾರಿ. ಇವರು ಕೋಣನಕೆರೆ ಗ್ರಾಮದಿಂದ ಸಂದೇಶವನ್ನು ಕಳಿಸಿಕೊಟ್ಟಿರುವಂಥದ್ದು. ಬಿಂದು ಪ್ರಕಾಶ್ ಅವರ ಸಂದೇಶ ಬಂದಿರೋದು ಬೆಂಗಳೂರಿನಿಂದ. ಧರ್ಮಣ್ಣ ಧನ್ಯವರು ಕಡಗಂಚಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲರ ಗೀತೆಗಳು ಪ್ರಸಾರ ಆಗತ್ತೆ, ಆಗ್ತಾ ಇರುತ್ತೆ ನಿಮ್ಮ ನೆಚ್ಚಿನ 101.3 FM ಹಾಗೂ ಪ್ರತಿದಿನ ಇದೇ ಸಮಯಕ್ಕೆ 9:00 to 10:00 ಸಖತ್ ಸಾಂಗ್ ಕಾರ್ಯಕ್ರಮ ಮೂಡಿಬರುತ್ತೆ. ನಿಮ್ಮ ಕೋರಿಕೆಯ ಗೀತೆಗಳನ್ನು ನೀವು ರಿಕ್ವೆಸ್ಟ್ ಕಳಿಸೋ ಮೂಲಕ ಕೇಳಬಹುದು ಈ ಒಂದು ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ಈಗೊಂದು ಚಂದದ ಗೀತೆ, ಹೌದು ಎವರ್ ಗ್ರೀನ್ ಗೀತೆ ಇದು. ಇಳಯರಾಜ ಅವರ ಸ್ವರ ಸಂಯೋಜನೆ, SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಕಂಠ ಸಿರಿ ಇರುವಂತಹ ಗೀತಾ ಚಿತ್ರದ ಸೂಪರ್ ಹಿಟ್ ಗೀತೆ, ಹೌದು ಎವರ್ ಗ್ರೀನ್ ಗೀತೆ ಅಂತಲೇ ಹೇಳಬಹುದು. ಈ ಗೀತೆ ಚಿ ಉದಯಶಂಕರ್ ಅವರ ಲೇಖನಿಯಲ್ಲಿ ಮೂಡಿ ಬಂದಿರುವಂಥದ್ದು ಈಗ ಎಲ್ಲ ನಮ್ಮ ಕೇಳುಗರಿಗಾಗಿ ಪ್ರಸಾರ ಆಗ್ತಾ ಇದೆ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

ಲಕ್ಷದ ಅತಿಥಿಗಳು ಪ್ರಸಾರ ಆಗ್ತಾ ಇದೆ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ. ಹೌದು, ಎಲ್ಲ ವಯೋಮಾನದವರಿಗೂ ಒಪ್ಪುವಂತಹ ಗೀತೆಗಳು ಸಖತ್ ಸಾಂಗ್ನಲ್ಲಿ ಮೂಡಿಬರುತ್ತೆ. ನಿಮ್ಮಿಷ್ಟದ ಗೀತೆಗಳು ಅದು. ಹಾಗಾಗಿ ನಿಮ್ಮ ಇಷ್ಟದ ಕಾರ್ಯಕ್ರಮ ಕೂಡ ನಿಮ್ಮಿಷ್ಟದ, ನಿಮ್ಮದೇ ಕೋರಿಕೆಯ, ನಿಮ್ಮದೇ ಗೀತೆಗಳು ಸಖತ್ ಸಾಂಗ್ನಲ್ಲಿ 9480901013 ನೀವು ವಾಟ್ಸಪ್ ಕಳಿಸಬೇಕಾದಂತಹ ನಮ್ಮ ವಾಟ್ಸಪ್ ಸಂಖ್ಯೆ. ಹಾಗೆ ನಮಗಾಗಿ ಒಂದು ಸಖತ್ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ ಅವಿನಾಶ್ ಅಂಜಲಿ ಎಲ್ಲ ಕೆಳಗರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಕಿಶನ್ ರೋಷನ್ ಶೋಭಾರಾಣಿಯವರು ಹನುಮಂತೇಗೌಡ ಹಾಡ್ಲಿಯಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಮತ್ತು ಅನುಷ ಅವರ ಸಂದೇಶ ಚಿಕ್ಕದಾಗಿ ತುಂಬಾ ಚೊಕ್ಕದಾಗಿ ಬಂದಿರುವಂಥದ್ದು. ಹಾಗೆ ಯಾರು ಮೂಡಲ ವಿಠಲಾಪುರದ ಪದ್ಮ ಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಹಾಗೂ ಅವರ ಮನೆಯವರು ಸಂದೇಶವನ್ನು ಕಳಿಸಿದರೆ ಒಳ್ಳೆ ಗೀತೆನ ನಮಗಾಗಿ ಪ್ರಸಾರ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಪ್ರಸಾರ ಆಗತ್ತೆ. ಹಾಗೆ ಪದ್ಮಜ ಭಿಡೆ ಹಂಪಿನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರೂಪಾ ಪಾಂಡುರಂಗರಾವ್ ಶ್ರವಂತ್ ಅವರ ಸಂದೇಶ ಬಂದಿರೋದು ಚಿತ್ರದುರ್ಗದಿಂದ. ಕುಣಿಗಲ್ ತಾಲೂಕು ತಾವರಕೆರೆಯ ನಾಗೇಂದ್ರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಂಡಿಕಲ್ನ ಕೃಪಾ ಉಮೇಶ್ ಅವರ ಸಂದೇಶ ನಮ್ಮ ಜೊತೆಯಾಗಿದೆ. ವೀರಾಜಪೇಟೆಯ ಗೀತಾ ಕಾವೇರಪ್ಪ ಅವರು, ಹಾಗೆ ನಾಗರತ್ನ ಅವರು, ಮತ್ತು ಅರುಣಾ ಮೈತ್ರಿಯವರು ಜೆ ಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಿಂದ ಋತ್ವಿಕ್ ಮತ್ತು ಜಾರ್ವಿಕ ಕೆಸಗೋಡು ಅವರ ಸಂದೇಶ ನಮ್ಮ ಇನ್ಬಾಕ್ಸನ್ನು ಬಂದು ತಲುಪಿದೆ. ಮತ್ತಿನ್ಯಾರು ಮಹೇಶ್ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ ನಿರೂಪಕರಿಗೆ, ಗುಡ್ ಮಾರ್ನಿಂಗ್, ನಾನು ಬೆಳಗಾವಿಯ ಸಂತೋಷ್ ಧೂಪದಾಳ, ನನಗೋಸ್ಕರ ಒಂದು ಒಳ್ಳೆ ಗೀತನ ಪ್ರಸಾರ ಮಾಡಿ ಅಂತ ಹೇಳಿ ಇವರು ಕೇಳಿದರೆ ಎಲ್ಲ ಕೇಳುಗರಿಗಾಗಿ ಈಗ ಮೂಡಿಬರುತ್ತೆ ಚಂದದ ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್. ಕೇಳ್ತಾ ಇರಿ, ಜೊತೆಯಾಗಿರಿ 101.3 ನಿಮ್ಮೆಲ್ಲರ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕನ್ನಡ ಕಾಮನವಿಲ್ಲು.

ಹೆಸರು ಹೇಳದೆ ನನ್ನ ಹೆಸರು ಕೇಳದೆ ಅಂತ ಹಾಡು ಬಂತು ಕಿಂದರಿ ಜೋಗಿ ಚಿತ್ರದ್ದು. ಆದರೆ ನಾವಂತೂ ಹಾಗೆ ಮಾಡಲ್ಲ, ನಿಮ್ಮ ಹೆಸರನ್ನು ಕೇಳ್ತೀವಿ, ಹಾಗೆ ನಿಮ್ಮ ಮುದ್ದಾದ ಹೆಸರುಗಳನ್ನು ಓದ್ತೀವಿ. ಓದೋದಕ್ಕೆ ನಮಗೆ ಖುಷಿ ಕೂಡ, ಖುಷಿಯಿಂದ ನಿಮ್ಮ ಹೆಸರುಗಳನ್ನು, ನಿಮ್ಮ ಸ್ಥಳದ ಹೆಸರನ್ನು ಕೂಡ ಓದುವಂಥದ್ದು. 101.3 FM ಕನ್ನಡ ಕಾಮನಬಿಲ್ಲಲ್ಲಿ ನಿರಂತರವಾಗಿ ಸಾಕ್ತಾನೇ ಇರುತ್ತೆ ನಿಮ್ಮ ಸಂದೇಶಗಳು, ಹಾಗೆ ಕಾರ್ಯಕ್ರಮಗಳು ಜೊತೆ ಜೊತೆಯಾಗಿ. ಇನ್ನು ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ಇದ್ದೀವಿ. ನಮ್ಮ ಸಖತ್ ಸಾಂಗನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶ ಕಳಿಸಿರುವಂತಹ ನಮ್ಮ ಕೇಳುಗರು ವೀಣಾ ರವಿಶಂಕರ್, ಕೊಡಗು ಜಿಲ್ಲೆ ಶನಿವಾರ ಸಂತೆಯಿಂದ, ಹಾಗೆ ಕಾವಲಿಯಿಂದ ಸಮರ್ಥ್ ಮಂಜುಳಾ ಹಾಗೂ ಅವರ ಮನೆಯವರು ಡಾಕ್ಟರ್ ಅನಂತಕುಮಾರ್ ಅರಸು, ಕಡಬ ಗುಬ್ಬಿ ತಾಲೂಕು ಇಲ್ಲಿಂದ, ಮತ್ತು ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸ ದುರ್ಗದಿಂದ, ಹಾಗೆ ವಿದ್ಯಾರಣ್ಯಪುರದ ಚಂದ್ರಶೇಖರ್ ರಿಷಭ್ ದೇವರಾಯ ಹಾಗೂ ಅವರ ಮನೆಯವರು ಅನಂತಮೂರ್ತಿಯವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಾದನ ಹಿಪ್ಪರಗಿಯ ಶಿವಲಿಂಗಪ್ಪ, ಭದ್ರೆ ಭಾಗ್ಯ ಜ್ಯೋತಿ ಹಾಗೂ ಅವರ ಮನೆಯವರು ರೇಣುಕಾ ಅವರ ಸಂದೇಶ ಪಾದರಾಯನಪುರದಿಂದ ಬಂದು ನಮ್ಮನ್ನು ತಲುಪಿದೆ. ಮತ್ತು ಅನಿಲ್ ಗ್ರಾಮ ಪುರೋಹಿತ್ ಅವರು BTM ಲೇಔಟ್ನಿಂದ ಸಂದೇಶವನ್ನು ಕಳಿಸಿದರೆ, ನಾಗರಾಜ್ ಅವರು ಕೂಡ ಇವ್ರ ಜೊತೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರಂತೆ. ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ ರವಿ ಭಟ್ಟ ಅವರು CN ಹಳ್ಳಿ ಇಲ್ಲಿಂದ, ಶ್ವೇತಾ ಎಸ್ರಾ ಸುಳ್ಯದಿಂದ ಕಾರ್ಯಕ್ರಮವನ್ನು ಕೇಳ್ತಿದ್ವಿ, ಎಲ್ಲ ಹಾಡುಗಳು ಇಷ್ಟ ಆಗ್ತಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಆಲೂರಿನಿಂದ ಆಶಾ ಕುಮಾರ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸೌರಾಷ್ಟ್ರ ಪೇಟೆಯ ಅಮರಾವತಿ ಹರಿಕುಮಾರ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ನಂಜುಂಡಿ ಕಲ್ಯಾಣದ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಶ್ರೀಕಾಂತ ಪೂಜಾರ್ ಹಾಗೂ ಅವರ ಮನೆಯವರ ಸಂದೇಶ ನಮ್ಮನ್ನು ತಲುಪಿದೆ. ಬಿಜಯಶ್ರೀಯವರದ್ದು ವಿಶೇಷವಾದಂತಹ ಕಂಠಸಿರಿ, ಅವರು ಹಾಡಿದಂತಹ ಹಾಡನ್ನು ಪ್ರಸಾರ ಮಾಡಿದ್ರಿ, ಧನ್ಯವಾದ ಅಂತ ಹೇಳಿ ಮಂಜುನಾಥಾಚಾರ್ ಪರ್ಣವಿ ನಗರೇಶ್ವರ ವೃತ್ತ ಯಲಹಂಕ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರೂಪ ಲಕ್ಷ್ಮೀಕಾಂತ್ ಯಶವಂತ ತೇಜಸ್ವಿನಿ ಚನ್ನನಕುಂಟೆ ಶಿರಾದಿಂದ ಸಂದೇಶ ಕಳಿಸಿದ್ರೆ, ಮಾಲತಿ ಶ್ರೀಧರ್ ಶಶಿಧರ್ ಅವರ ಸಂದೇಶ ಸಾಗರದಿಂದ ಬಂದಿದೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಈಗ ಚಂದದ ಗೀತೆ ನಿಮಗಾಗಿ ಮುಡಿಬರುತ್ತೆ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10 ವರೆಗೂ
0: ನಿಮ್ಮ ನೆಚ್ಚಿನ FM ರೇನ್ಬೋ 101.3 MHz ಗಳಲ್ಲಿ

ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಅವರು ಚಂದಾಪುರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವಿಠಲ ಕಂಬಾರ ಅವರು ಮುಧೋಳದಿಂದ, ಮತ್ತು ಕೋಲಾರದ ಎಂ ಹಿರೇಮಠ್ ಅವರು, ಮಹೇಶ್ ಹೊಸೂರಿನಿಂದ, ಹುಬ್ಬಳ್ಳಿಯ ಲೋಹಿಯ ನಗರದ ಚನ್ನಬಸಪ್ಪ ಕರಮಡಿ ಹಾಗೂ ಅವರ ಮನೆಯವರು ಭಾಗ್ಯ ಅವರು ರಾಣಿಬೆನ್ನೂರಿನಿಂದ, ಹಾಗೆ ಮಹಾಲಿಂಗಪುರದ ದಾದಾಪೀರ್ ಹಾಗೂ ಅವರ ಮನೆಯವರು, ಮತ್ತು ಮೇಘನಾದ್ರಿತಿ ಸಂತೋಷ್ ಅವರು ತೀರ್ಥೇಶ್ ಚನ್ನಪಟ್ಟಣದಿಂದ, ಬಳ್ಳಾರಿಯ ಏಳುಬೆಂಚಿ ಭರಮಪ್ಪ ಅವರು, ಹಾಗೆಯೇ ಚಿತ್ರದುರ್ಗದ ರಮೇಶ್ ಅವರು, ಸತೀಶ್ ಎನ್ ಎಚ್ ನಗರಕೆರೆಯಿಂದ, ಚಂದ್ರಶೇಖರ್ ನಾಯ್ಕ ಅವರು, ಮತ್ತು ಇನ್ಯಾರು ಹೆಸರನ್ನು ತಿಳಿಸಿಲ್ಲ, ನವನೀತ ಅರಿಶಿನ ಕುಂಟೆಯಿಂದ ಸಂದೇಶವನ್ನು ಕಳಿಸಿದರೆ. ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಿಮ್ಮೆಲ್ಲರಿಗಾಗಿ ಈಗ ಪ್ರಸಾರ ಆಗ್ತಾ ಇದೆ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಈ ಚಿತ್ರದ ಗೀತೆ.

0: ಸಖತ್ ಸಾಂಗ್ಗೆ ಸಂದೇಶ ಕಳಿಸಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ನಿಮ್ಮಿಷ್ಟದ ಗೀತೆಗಳು ಪ್ರತಿದಿನ 9 ಗಂಟೆಯಿಂದ 10 ಗಂಟೆಯವರೆಗೂ ಸಖತ್ ಸಾಂಗ್ನಲ್ಲಿ ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಇದು ನಿಮ್ಮದೇ 101.3 FM ಕನ್ನಡ ಕಾಮನಬಿಲ್ಲು. ಇದರೊಂದಿಗೆ ಸಖತ್ ಸಾಂಗ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಜೊತೆಯಾದದ್ದು ನಿಮ್ಮ ಹೇಮಾ ಹರೀಶ್.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ರೀ, ಮನೆ ಖರ್ಚಿಗೆ ಹಣ ಕೊಡಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಹೌದು ಆತ್ಮೀಯರೇ, ಟ್ಯೂನ್ ಮಾಡಿದಿರಿ ಎಫ್ ಎಂ ರೈನ್ಬೋ 101.3 ಸ್ಟುಡಿಯೋದಲ್ಲಿ. ಸಮಯ ಆಗಿದೆ 10:04:35. ಇನ್ನೀಗ ಕಾರ್ಯಕ್ರಮ ಸಿನಿ ಚಿಟ್ಟೆ. ಎಫ್ ಎಂ ರೈನ್ಬೋನ ಸಿನಿ ಚಿಟ್ಟೆ ಈ ದಿನ ಯಾವ ವಿಷಯ ಅನ್ನುವಂತಹ ಹೂವಿನ ಮೇಲೆ ಕೂರುತ್ತೆ, ತಿಳಿಯುವಂತಹ ಆಸಕ್ತಿ ಇದೆಯಾ? ಹಾಗಿದ್ರೆ ಕೇಳಿ ಕಾರ್ಯಕ್ರಮ ಸಿನಿ ಚಿಟ್ಟೆ 11 ಗಂಟೆಯವರೆಗೂ ನಿಮಗಾಗಿ ಮುಡಿಬರುತ್ತೆ. ಪ್ರತಿದಿನ ಒಂದು ಹೊಸ ಹೊಸ ವಿಷಯಗಳೊಂದಿಗೆ, ಕಾರ್ಯಕ್ರಮಗಳೊಂದಿಗೆ ನಿಮ್ಮ ಜೊತೆಯಾಗುತ್ತೆ ಸಿನಿ ಚಿಟ್ಟೆ.

ಝನ್ ಝನ್ ಝನ್ ಧ್ವನಿ ಆಮೋದವು ಹೌದು. ಕನ್ನಡ ಸಿನಿಮಾಗಳ ಝನ್ ಝನ್ ಧ್ವನಿ ಪ್ರಾರಂಭ ಆಗಿದ್ದು ಯಾವಾಗಲಿಂದ? ಹೌದು, ಕನ್ನಡದ ಮೊಟ್ಟ ಮೊದಲ ಚೊಚ್ಚಲ ಕನ್ನಡ ಚಿತ್ರ ಅಂತ ಹೇಳಿ ತೆರೆ ಕಂಡದ್ದು ಸತಿ ಸುಲೋಚನ. ಆ ಕನ್ನಡದ ಚೊಚ್ಚಲ ಸಿನಿಮಾದ ಕುರಿತು ಒಂದಷ್ಟು ಮಾಹಿತಿ ಹಾಗೆ ಇಂಟ್ರೆಸ್ಟಿಂಗ್ ವಿಷಯಗಳು ಈ ದಿನದ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಇದೆ. ಕೇಳ್ತಾ ಇರಿ, ಜೊತೆಯಾಗಿರಿ. 101.3 FM ನಿಮ್ಮೆಲ್ಲರ ಮೆಚ್ಚಿನ ಕನ್ನಡ ಕಾಮನಬಿಲ್ಲು ಇದು. ಸತಿ ಸುಲೋಚನ ಕನ್ನಡದ ಮೊದಲ ವಾಕ್ಚಿತ್ರ. ಆದರೆ ಈ ಒಂದು ಮೊಟ್ಟ ಮೊದಲು ಅನ್ನುವಂತಹ ಹೆಗ್ಗಳಿಕೆ ಇದಕ್ಕೆ ಸಿಕ್ಕಿದ್ದು ಚಾನ್ಸ್ ಅಂತಲೇ ಹೇಳಬೇಕು. ಯಾಕಂತ ಹೇಳಿದ್ರೆ ಅದಕ್ಕೂ ಮೊದಲು ತಯಾರಾಗಿ ಸೆನ್ಸಾರ್ ಅನುಮತಿಯನ್ನು ಕೂಡ ಪಡೆದಿರುತ್ತೆ ಭಕ್ತ ಧ್ರುವ ಅನ್ನುವಂತಹ ಚಿತ್ರ. ಆದರೆ ಕಾರಣಾಂತರಗಳಿಂದ ಆ ಚಿತ್ರ ಬೇಗ ಬಿಡುಗಡೆ ಆಗೋದಿಲ್ಲ. ಹಾಗಾಗಿ ನಮ್ಮ ಕನ್ನಡ ಚಲನಚಿತ್ರದ ಇತಿಹಾಸದಲ್ಲಿ ಮೊದಲ ಚಿತ್ರ ವಾಕ್ ಚಿತ್ರ ಅನ್ನುವಂತಹ ಹೆಗ್ಗಳಿಕೆಯ ಪಾಲು ಸತಿ ಸುಲೋಚನಾ ಚಿತ್ರದ್ದಾಗಿತ್ತು. ಇನ್ನು ಈ ಚಿತ್ರವನ್ನು ನಿರ್ಮಾಣ ಮಾಡಿದವರು ಅಂತ ಹೇಳಿದ್ರೆ ರಾಜಸ್ಥಾನದಿಂದ ಬಂದು ಬೆಂಗಳೂರಿಗೆ ನೆಲೆಸಿದ್ದಂತಹ ಚಮನ್ಲಾಲ್ ಡೂಂಗಾಜಿ ಅನ್ನುವಂತಹ ಒಬ್ಬ ಉದ್ಯಮಿ. ಅವರು 1932 ಸೌತ್ ಇಂಡಿಯಾ ಮೂವಿ ಟೋನ್ ಅನ್ನುವಂತಹ ಚಲನಚಿತ್ರ ನಿರ್ಮಾಣ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ, ಅಂದರೆ ಪ್ರೊಡಕ್ಷನ್ ಸ್ಥಾಪಿಸ್ತಾರೆ. ಅವರೊಡನೆ ಶಹಾಬೂರಮಲ್, ಚಮನ್ ಲಾಲ್ಜಿ ಅನ್ನೋರು ಕೂಡ ಇರ್ತಾರೆ. ಖ್ಯಾತ ರಂಗನಟ MV ಸುಬ್ಬಯ್ಯ ನಾಯ್ಡು ಅವರು ಮತ್ತು ಆರ್ ನಾಗೇಂದ್ರ ರಾವ್ ಅವರೇ ಈ ಒಂದು ಚಿತ್ರ ನಿರ್ಮಾಣಕ್ಕೆ ಪ್ರೇರಣೆ. ಇವರೆಲ್ಲರೂ ಒಟ್ಟಾಗಿ ದುಡ್ಡು ಬೇಕಲ್ಲ, ಹಾಗಾಗಿ ನಿರ್ಮಾಣ ಸಂಸ್ಥೆಯನ್ನು ಹುಡುಕೊಂಡು ಹೋದಾಗ ಇವರು ಸಿಗ್ತಾರೆ. ಅವರ ಒಂದು ಇಚ್ಛೆಯಂತೆ ಇವರು ಕೂಡ ಈ ಒಂದು ಚಿತ್ರಕ್ಕೆ ಹಣವನ್ನು ಹಾಕೋದಕ್ಕೆ ತಯಾರಾಗ್ತಾರೆ. ತೆಲುಗು ಭಾಷೆಯಲ್ಲಿ ಆಗಾಗಲೇ ಮೂಕಿ ಚಿತ್ರಗಳು ಬಂದಿರುತ್ತೆ. ಅದನ್ನು ನಿರ್ಮಿಸಿದ್ದಂತಹ YV ಅಂದರೆ ಎರ್ರಗುಡಿಪಾಟಿ ವರದರಾವ್ ಅಂತ ಹೇಳಿ, YV ಅನ್ನೋದು ಅವರ ಒಂದು ಶಾರ್ಟ್ ಫಾರ್ಮ್, ಅವರ ಹೆಸರಿನ ಶಾರ್ಟ್ ಫಾರ್ಮ್. ಅವರು ವಾಕ್ಯ ಚಿತ್ರಗಳನ್ನು ಅಂದರೆ ಮೂಕಿ ಚಿತ್ರಗಳನ್ನು ತಯಾರು ಮಾಡಿರ್ತಾರೆ ಈಗಾಗಲೇ ತೆಲುಗುನಲ್ಲಿ. ಸೊ ಅವರ ಒಂದು ಪ್ರೇರಣೆ ಇವ್ರಿಗಾಗಿರುತ್ತೆ, ಅವರನ್ನು ಕರ್ಕೊಂಡು ಬಂದು ಕನ್ನಡ ಸಿನಿಮಾವನ್ನು ಮಾಡಿಸ್ತಾರೆ ನಾಗೇಂದ್ರ ರಾವ್ ಅವರು, ಹಾಗೆಯೇ MV ಸುಬ್ಬಯ್ಯ ನಾಯ್ಡು ಅವರು. ಜೊತೆಗೆ ಚಿತ್ರಕಥೆ ಹಾಡುಗಳು ಬೇಕಲ್ವಾ, ಹಾಗಾಗಿ ಬೆಳ್ಳಾವೆ ನರಸಿಂಹ ಶಾಸ್ತ್ರಿ ಅವರನ್ನು ಕೇಳ್ತಾರೆ. ಅವರು 16 ಹಾಡುಗಳ ಸಮೇತ ಈ ಒಂದು ಚಿತ್ರಕ್ಕೆ ಚಿತ್ರಕಥೆಯನ್ನು ಬರೆದು ಕೊಡ್ತಾರೆ. ಈ ರೀತಿ ಸತಿ ಸುಲೋಚನಾ ಚಿತ್ರದ ಒಂದು ಜರ್ನಿ ಪ್ರಾರಂಭ ಆಗುತ್ತೆ. ಹೌದು, ನಮ್ಮ ಕನ್ನಡ ಚಿತ್ರರಂಗದ ಮೈಲಿಗಲ್ಲು, ಹೌದು ಫೌಂಡೇಶನ್ ಇದು ಅಲ್ವಾ. ಡೆಬ್ಯೂ ಕನ್ನಡ ಚಿತ್ರ ಅಂದರೆ ಚೊಚ್ಚಲ ಕನ್ನಡ ಚಲನಚಿತ್ರ ಸತಿ ಸುಲೋಚನಾ. ಈ ಕುರಿತಾಗಿ ಮತ್ತಷ್ಟು

ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ದಿನ ಕನ್ನಡದ ಚುಚ್ಚಲ ಚಿತ್ರ ಸತಿ ಸುಲೋಚನ ಕುರಿತಾಗಿ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಹಾಗೆ 50ರ ದಶಕದ ಗೀತೆಗಳು ಕೂಡ ಜೊತೆಯಾಗಿದೆ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಇನ್ನು ಈ ಒಂದು ಚಿತ್ರ ಇದೆಯಲ್ಲ, ಸತಿ ಸುಲೋಚನ ಚಿತ್ರ, ಎಲ್ಲಿ ಶೂಟಿಂಗ್ ನಡೀತು ಆ ಸಮಯದಲ್ಲಿ? ಯಾಕಂತ ಹೇಳಿದ್ರೆ 1930ರ ಸಮಯ ಅದು. 30, 31, 32, 33 ಚಿತ್ರ ತೆರೆಗೊಂಡದು. ಅಂದರೆ ಇನ್ನೊಂದು 4 ವರ್ಷ ಕಳೆದ್ರೆ 100 ವರ್ಷ ಆಗ್ಬಿಡುತ್ತೆ. ಆ ಸಮಯದಲ್ಲೆಲ್ಲ ಟೆಕ್ನಾಲಜಿ ಹೇಗಿತ್ತು, ಹಾಗೆ ಸೌಲಭ್ಯಗಳು ಹೇಗಿತ್ತು ಅಂತ ಹೇಳಿ ನೋಡೋದಾದರೆ, ನಿಜಕ್ಕೂ ಆ ಸಮಯದಲ್ಲಿ ಚಲನಚಿತ್ರವನ್ನು ಮಾಡಿದಂತಹ ಎಲ್ಲರಿಗೂ ನಾವು ವಂದನೆಗಳನ್ನು ಸಲ್ಲಿಸಲೇಬೇಕು. ಅಂತಹ ಸಮಯದಲ್ಲೂ ಕೂಡ ಅವರು ಈ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾರೆ, ಸಫಲರು ಕೂಡ ಆಗ್ತಾರೆ. ಕರ್ನಾಟಕದಲ್ಲಿ ಆ ಸಮಯದಲ್ಲೆಲ್ಲ ಸ್ಟುಡಿಯೋ ಸೌಲಭ್ಯ ಇರಲಿಲ್ಲ. ಯಾಕಂತ ಹೇಳಿದ್ರೆ ಚಲನಚಿತ್ರ ಅನ್ನೋದೇ ಹೊಸ್ತಲ್ಲ, ಇವರೇ ಅದಕ್ಕೆ ಮೊದಲನ್ನು ಕೊಟ್ಟಿದ್ದು ಅಂತ ಹೇಳಬಹುದು. ಆ ಸಮಯದಲ್ಲೆಲ್ಲ ಚಲನಚಿತ್ರ ಮಾಡಬೇಕು ಅಂತ ಹೇಳಿದ್ರೆ ಕೊಲ್ಲಾಪುರ ಅಥವಾ ಚೆನ್ನೈಗೆ ಹೋಗಬೇಕಾಗಿತ್ತು. ಇನ್ನು ಈ ಸತಿ ಸುಲೋಚನ ಚಿತ್ರದ ತಂಡ ಇತ್ತಲ್ಲ, ಅವರು 1933ರಲ್ಲಿ ಕೊಲ್ಲಾಪುರಕ್ಕೆ ಹೋಗ್ತಾರೆ. ಅಲ್ಲಿ ಛತ್ರಪತಿ ಶಿವಾಜಿ ಸ್ಟುಡಿಯೋ ಅಂತ ಹೇಳಿ ಇರುತ್ತೆ, ಅಲ್ಲಿ ಚಿತ್ರೀಕರಣವನ್ನು ಮಾಡ್ತಾರೆ. ಆ ಕಾಲದಲ್ಲೇ ಒಟ್ಟು 40,000 ರೂಪಾಯಿಗಳು ಈ ಒಂದು ಚಿತ್ರಕ್ಕೆ ಖರ್ಚಾಗಿತ್ತಂತೆ. ಅಮ್ಮ, ಲೆಕ್ಕ ಹಾಕ್ಕೊಳ್ಳಿ, 40,000, 100 ವರ್ಷಗಳ ಹಿಂದೆ. ಮನಿ ವ್ಯಾಲ್ಯೂ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ ಹೇಳಿ. ಈಗ ಒಂದೊಂದು ಸಾರಿ ಒಂದು ಸಿನಿಮಾ ನೋಡ್ಕೊಂಡು ಬರಬೇಕು ಅಂತ ಹೇಳಿದ್ರೇ ಮಾಲ್ಗಳಿಗೆ ಹೋಗಿ 1,000 ರೂಪಾಯಿ ನಾವು ಖರ್ಚು ಮಾಡಿಬಿಟ್ಟಿರ್ತೀವಿ ನೋಡೋದಕ್ಕೆ. ಆ ಸಮಯದಲ್ಲಿ 100 ವರ್ಷದ ಹಿಂದೆ 40,000 ಅನ್ನೋದು ಬಹುದೊಡ್ಡ ಮೊತ್ತ ಅಂತಲೇ ಹೇಳಬಹುದು. ಹಾಗೆಯೇ ಆ ಸಿನಿಮಾ 173 ನಿಮಿಷಗಳ ಕಾಲದ ಸಿನಿಮಾ ಆಗಿರುತ್ತೆ. ಚಿತ್ರೀಕರಣವನ್ನು 2 ತಿಂಗಳು ಮಾಡ್ತಾರೆ ಅವರು ಶಿವಾಜಿ, ಛತ್ರಪತಿ ಶಿವಾಜಿ ಸ್ಟುಡಿಯೋದಲ್ಲಿ. ಹಾಗೆಯೇ ಈ ಒಂದು ಚಿತ್ರ ಆಮೇಲೆ ತೆರೆ ಕಂಡದ್ದು 1934ರ ಮಾರ್ಚ್ 3ನೇ ತಾರೀಕು. ಈ ದಿನದ ನೆನಪಿಗಾಗಿ ಮತ್ತೊಂದು ವಿಶೇಷ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಅದರ ಬಗ್ಗೆ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಮಾತಾಡೋಣ. ಇನ್ನು ಈ ಚಿತ್ರ ಬಿಡುಗಡೆ ಆಗಿದ್ದು ನಮ್ಮ ಬೆಂಗಳೂರಿನಲ್ಲಿ ಸಿಟಿ ಮಾರ್ಕೆಟ್ನಲ್ಲಿ ಇರುವಂತಹ ಪ್ಯಾರಾಮೌಂಟ್ ಹಾಲ್ ಅನ್ನುವಂತಹ ಒಂದು ಚಿತ್ರಮಂದಿರದಲ್ಲಿ ಮೊದಲ ಪ್ರದರ್ಶನವನ್ನು ಕಾಣುತ್ತೆ. ಮತ್ತೊಂದು ವಿಶೇಷ ಏನು ಅಂತ ಹೇಳಿದರೆ, ಇದು ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಚಿತ್ರಮಂದಿರ. ಪ್ಯಾರಾಮೌಂಟ್ ಚಿತ್ರಮಂದಿರದಲ್ಲಿ, ಮೊಟ್ಟ ಮೊದಲ ಚಿತ್ರಮಂದಿರದಲ್ಲಿ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಬಿಡುಗಡೆಯನ್ನು ಕಾಣುತ್ತೆ. ಆ ನಂತರದ ದಿನಗಳಲ್ಲಿ ಇಲ್ಲೇ ಪರಿಮಳ ಮತ್ತು ಪ್ರದೀಪ ಅನ್ನುವಂತಹ ಇನ್ನೆರಡು ಸಿನಿಮಾ ಹಾಲ್ಗಳು, ಅಂದರೆ ಸಿನಿಮಾ ಥಿಯೇಟರ್ಗಳು ನಿರ್ಮಾಣ ಆಗುತ್ತೆ. ಎಷ್ಟೊಂದು ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಲ್ವಾ? ನೋಡಿ, ಈಗ ನಾವಿರುವಂತಹ ಕಾಲಕ್ಕೂ ಆ ಕಾಲಕ್ಕೂ ನಾವು ಹೋಲಿಸ್ಕೊಂಡು ನೋಡಿದಾಗ ನಿಜಕ್ಕೂ ಆ ಸಮಯದಲ್ಲಿ ಇಂತಹ ಒಂದು ಅತ್ಯುತ್ತಮವಾದಂತಹ ಕೊಡುಗೆಗೆ ಬುನಾದಿಯನ್ನು ಹಾಕ್ಕೊಟ್ಟಂತಹ ಎಲ್ಲರೂ ಕೂಡ ನಾವು ನೆನೆಸ್ಕೊಳ್ಬೇಕಾದಂತಹ ವ್ಯಕ್ತಿಗಳು. ಮತ್ತಷ್ಟು ಈ ಒಂದು ಚಿತ್ರದ ಕುರಿತಾಗಿ, ಹಾಗೆ ಇದಕ್ಕಾಗಿ ದುಡಿದಂತಹ ಮಹನೀಯರ ಕುರಿತಾಗಿ ಮಾತನಾಡೋಣ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ 50ರ ದಶಕದ ಹಾಡುಗಳು ಕೂಡ ನಿಮ್ಮ ಜೊತೆಯಾಗಿದೆ. ಇನ್ನೀಗ ಸ್ಕೂಲ್ ಮಾಸ್ಟರ್ ಚಿತ್ರದ ಒಂದು ಜನಪ್ರಿಯ ಗೀತೆ ಭಾಮಿಯ ನೋಡಲು ತಾ ಬಂದ ನಿಮಗಾಗಿ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ, ಕೇಳಿಸ್ತಾ ಇರಿ 101.3 FM ಕನ್ನಡ ಕಾಮನಬಿಲ್ಲು.

0: ಕೇಳ್ತಾ ಇದ್ದೀರಿ 101.3 FM ನಿಮ್ಮೆಲ್ಲರ ಮೆಚ್ಚಿನ ಕನ್ನಡ ಕಾಮನಬಿಲ್ಲು ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲಿಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಚಿಟ್ಟೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ಚೆನ್ನಾಗಿ ಮೂಡಿ ಬರ್ತಾ ಇದೆ. ನೀವು ಹೇಳಿದ್ರಿ ಪ್ಯಾರಾಮೌಂಟ್ ಚಿತ್ರಮಂದಿರ ಅಂತ ಹೇಳಿ. ನಮ್ಮ ಮುತ್ತಜ್ಜಿಯವರು ಅಲ್ಲಿ ಚಿತ್ರವನ್ನು ನೋಡಿದ್ರಂತೆ, ಅದನ್ನು ಅಜ್ಜಿಗೆ ಹೇಳಿದ್ದಾರೆ, ಅಜ್ಜಿಯಿಂದ ಅಮ್ಮನಿಗೆ ಬಂದಿತ್ತು, ಅಮ್ಮನಿಂದ ನಮಗೆ ಆ ವಿಷಯ ಗೊತ್ತಾಯಿತು, ಅದನ್ನು ದೊಡ್ಡಣ್ಣ ಹಾಲ್ ಅಂತ ಹೇಳಿ ಕರೀತಾ ಇದ್ರಂತೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಅನುಷಾ ಅವರು. ಖಂಡಿತವಾಗಿಯೂ ನಿಜ. ಹಾಗೆಯೇ ಅವರು ಬೇಸರ ಸಹ ವ್ಯಕ್ತಪಡಿಸಿದ್ದಾರೆ, ನಾವೆಲ್ಲ ಆ ಚಿತ್ರಮಂದಿರವನ್ನು ನೋಡೋದಕ್ಕೆ ಆಗಲಿಲ್ಲ ಅಂತ ಹೇಳಿ. ನೋಡಿ, ಆ ಚಿತ್ರಮಂದಿರಗಳ ಜೊತೆಗೆ ನಮಗೆ ಎಷ್ಟೊಂದು ಭಾವನಾತ್ಮಕ ನಂಟು ಇತ್ತು ಅಂತ ಹೇಳಿ. 1990, 2000, 2010 ಅಂತಲೇ ಹೇಳಬಹುದು, ಬೆಂಗಳೂರಿನಲ್ಲಿ ಎಷ್ಟೊಂದು ಚಿತ್ರಮಂದಿರಗಳಿತ್ತು. ಆ ನಂತರ ಚಿತ್ರಮಂದಿರಗಳೆಲ್ಲ ಈಗ ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಮಾಲ್ಗಳು ಆಗಿ ಬದಲಾವಣೆಯಾಗಿದೆ. ಅಲ್ಲಿಯೂ ಕೂಡ ಥಿಯೇಟರ್ಗಳಿರುತ್ತೆ. ಈ ಜನ್ರೇಷನ್ ಏನಿದೆ ಅವರಿಗೆಲ್ಲ ಗೊತ್ತಿರೋದು ಈ ಐನಾಕ್ಸು, ಮಲ್ಟಿಪ್ಲೆಕ್ಸು ಅನ್ನುವಂತಹ ಚಿತ್ರಗಳೇ. ಹಾಗೆಲ್ಲ ಚಲನಚಿತ್ರಗಳು ನೋಡೋದಕ್ಕೆ ಅಂತ ಹೇಳಿ ಯಾವುದೇ ಬುಕ್ಕಿಂಗ್ ಇರ್ತಾ ಇರಲಿಲ್ಲ. ಅದರಲ್ಲೂ ಡಾಕ್ಟರ್ ರಾಜ್ ಅವರ ಚಿತ್ರಗಳು ಬಿಡುಗಡೆ ಆಯಿತು ಅಂತ ಹೇಳಿದ್ರೆ ಬೆಳಗಿನ ಜಾವನೆ ಹೋಗಿ ಕ್ಯೂನಲ್ಲಿ ನಿಂತು ಎದ್ದು ಬಿದ್ದು ಟಿಕೆಟನ್ನು ತೊಗೊಂಡು ಬಂದು ನೋಡ್ತಾ ಇದ್ವಿ ಅನ್ನುವಂಥದ್ದು ಕೇಳಿರುವಂಥದ್ದು ನಾವು ನಮ್ಮ ಹಿರಿಯರಿಂದ ಅಲ್ವಾ. ಇಲ್ಲಿ ಈಗ ಮತ್ತೊಮ್ಮೆ ವಿಷಯಕ್ಕೆ ಬರೋದಾದರೆ ಕನ್ನಡದ ಚೊಚ್ಚಲ ಚಲನಚಿತ್ರ ಸತಿ ಸುಲೋಚನಾ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. ಅದಕ್ಕೆ 40,000 ರೂಪಾಯಿ ನಿರ್ಮಾಣಕ್ಕೆ ಖರ್ಚಾಗಿತ್ತು ಅಂತ ಹೇಳಿ. ಹಾಗೆಯೇ ಆ ಸಮಯದಲ್ಲಿ ಯಾರ್ಯಾರು ಈ ಚಿತ್ರದಲ್ಲಿ ನಟಿಸಿದ್ದಾರೆ, ಈಗೇನೋ ಬಿಡಿ ಚಲನಚಿತ್ರ ನಟ ನಟಿಯರು ಅಂತ ಹೇಳಿದ್ರೆ ದೊಡ್ಡ ಸೆಲೆಬ್ರಿಟಿಗಳು, ರೋಲ್ ಮಾಡೆಲ್ಗಳು ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಿ. ಆದರೆ ಆ ಕಾಲದಲ್ಲಿ ಪರಿಸ್ಥಿತಿ ಆಗಿರಲಿಲ್ಲ. ಚಲನಚಿತ್ರಗಳಲ್ಲಿ, ನಾಟಕರಂಗದಲ್ಲಿ ನಟಿಸುವಂಥವರು ಅಂತ ಹೇಳಿದ್ರೆ ಜನ ಅವರನ್ನು ಗೌರವ ಭಾವನೆಯಿಂದ ನೋಡ್ತಾ ಇರಲಿಲ್ಲ. ಆ ಸಮಯದಲ್ಲೂ ಕೂಡ ತಮ್ಮ ಆಸಕ್ತಿಯಿಂದ ಈ ಒಂದು ರಂಗಕ್ಕೆ ಬಂದು ಬೆಳೆದು ದೊಡ್ಡ ಮಟ್ಟದ ಯಶಸ್ಸನ್ನು ಪಡೆದವರು. ನಿಜಕ್ಕೂ ನಾವೆಲ್ಲರೂ ಈ ದಿನ ಅವರನ್ನು ನೆನೆಯಲೇಬೇಕು ಅಲ್ವಾ. ಇನ್ನು ಈ ಚಿತ್ರದಲ್ಲಿ ಯಾರ್ಯಾರು ನಟನೆ ಮಾಡಿದ್ದಾರೆ ಅಂತ ಹೇಳಿ ನೋಡೋದಾದರೆ, ಇದೊಂದು ರಾಮಾಯಣದ ಕಥೆ. ರಾವಣನ ಮಗ ಇಂದ್ರಜಿತು ಇರ್ತಾನಲ್ಲ, ಅವನ ಪತ್ನಿ ಸುಲೋಚನಾಗೆ ಸಂಬಂಧಿಸಿದಂತಹ ಕಥೆ. ಈ ಕಥೆಯನ್ನು ಬರೆದದ್ದು ನಿಮಗೀಗಾಗಲೇ ಹೇಳಿದ್ದೀನಿ, ಬೆಳ್ಳಾವೆ ನರಸಿಂಹ ಶಾಸ್ತ್ರಿಯವರು ಇದಕ್ಕಾಗಿ ಕಥೆಯನ್ನು ಬರೆದುಕೊಟ್ಟಿದ್ರು. ನರಹರಿ ಶಾಸ್ತ್ರಿಯವರು ಕಥೆಯನ್ನು ಬರೆದಿದ್ರು. ಈ ಚಿತ್ರದಲ್ಲಿ ಇಂದ್ರಜಿತವಾಗಿ ಸುಬ್ಬಯ್ಯ ನಾಯ್ಡು ಅವರು ನಟಿಸ್ತಾರೆ, ಸುಲೋಚನಳಾಗಿ ತ್ರಿಪುರಾಂಬ ಅವರು ನಟನೆ ಮಾಡ್ತಾರೆ, ರಾವಣನಾಗಿ ನಾಗೇಂದ್ರ ರಾವ್ ಅವರು, ರಾಮನಾಗಿ ಡಿ ಎ ಮೂರ್ತಿರಾವ್ ಅವರು, ಲಕ್ಷ್ಮಣನಾಗಿ ವೈ ವಿ ರಾವ್ ಅವರು, ಹಾಗೆ ನಾರದನಾಗಿ ಸಿ ವಿ ಶೇಷಾಚಲಂ, ಸಖಿಯಾಗಿ ಪದ್ಮಾದೇವಿ, ಮಂಡೋದರಿಯಾಗಿ ಲಕ್ಷ್ಮಿಯವರು ನಟಿಸ್ತಾರೆ. ಈ ಸಿನಿಮಾ ಆ ಕಾಲದಲ್ಲಿ ಭರ್ಜರಿ ಯಶಸ್ಸನ್ನು ಪಡೆಯುತ್ತೆ. 8 ವಾರಗಳ ಕಾಲ ಹೌಸ್ಫುಲ್ ಪ್ರದರ್ಶನವನ್ನು ಪ್ಯಾರಾಮೌಂಟ್ ಚಿತ್ರಮಂದಿರದಲ್ಲಿ ಕಾಣುತ್ತೆ ಸತಿ ಸುಲೋಚನಾ ಚಿತ್ರ. ಆಗೆಲ್ಲ ಬೆಂಗಳೂರಿನ ಸುತ್ತಮುತ್ತ ಹಳ್ಳಿಗಳು ಇದ್ವಲ್ಲ, ಅಲ್ಲಿಂದೆಲ್ಲ ಜನಗಳು ಗಾಡಿ ಕಟ್ಕೊಂಡು ಬಂದು ಚಿತ್ರಗಳನ್ನು ನೋಡ್ತಾ ಇದ್ರಂತೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ. ಹಾಗಾಗಿ ಭರ್ಜರಿ ಪ್ರದರ್ಶನವನ್ನು ಕಾಣ್ತೇವೆ. ಹಾಗೆ ಜೊತೆಗೆ ಒಂದು ಅಚ್ಚರಿ ಕೂಡ ಇದು, ಹೌದು ಅಲ್ವಾ. ನಮ್ಮ ಕನ್ನಡ ಚಿತ್ರರಂಗದ ಮಟ್ಟಿಗೆ ಮೊಟ್ಟ ಮೊದಲ ಚಿತ್ರವಾಗಿ ಬಂದಿದ್ದು, ಎಲ್ಲೋ ನಾವು ಕಥೆ ಕೇಳ್ತಾ ಇದ್ವಿ, ಅದನ್ನು ದೃಶ್ಯ ರೂಪದಲ್ಲಿ ನೋಡ್ತೀವಿ ಅನ್ನುವಂಥದ್ದು ಜನರಿಗೆಲ್ಲ ಒಂದು ರೀತಿ ಕೌತುಕಮಯ ವಿಷಯ ಆಗಿತ್ತು ಆ ಒಂದು ಕಾಲದಲ್ಲಿ. ಇನ್ನು ಈ ಚಿತ್ರಕ್ಕೆ ರಾಗ ಸಂಯೋಜನೆ ಮಾಡಿದವರು ಬೆಳ್ಳಾವೆ ನರಹರಿ ಶಾಸ್ತ್ರಿಯವರು 16 ಹಾಡುಗಳನ್ನು ಬರ್ಕೊಟ್ಟಿರ್ತಾರೆ. ನಾಗೇಂದ್ರ ರಾಯರೇ ಈ ಒಂದು ಚಿತ್ರಕ್ಕೆ ಸಂಗೀತವನ್ನು ಕೂಡ ನೀಡ್ತಾರೆ.

ಮೊಟ್ಟ ಮೊದಲ ಚಲನಚಿತ್ರ ಸತಿ ಸುಲೋಚನಾ ಕುರಿತಾಗಿ ಮಾತು ಸಾಕ್ತಾ ಇದೆ ಇಂದಿನ ಸಿನಿ ಚಿಟ್ಟೆಯಲ್ಲಿ. ಅದು 1934 ತೆರೆ ಕಾಣುತ್ತೆ. ಆಮೇಲೆ ನಂತರ ಭಕ್ತಧ್ರುವ ಚಿತ್ರ ತೆರೆ ಕಾಣುತ್ತೆ. ನೋಡಿ, ಮೊದಲ ಚಿತ್ರ ಅನ್ನುವಂತಹ ಗೌರವಕ್ಕೆ ಅದು ಪಾತ್ರವಾಗಬೇಕಾಗಿತ್ತು, ಆದರೆ ಜಸ್ಟ್ ಮಿಸ್ ಆಯಿತು. ಸತಿ ಸುಲೋಚನಾ ಮೊದಲ ಚಲನಚಿತ್ರವಾಗಿ ಬಿಡುಗಡೆಗೊಳ್ಳುತ್ತೆ. ಭಕ್ತಧ್ರುವ ಅನ್ನುವಂತಹ ಚಿತ್ರವನ್ನು ಮರಾಠಿಯ ಪಾರ್ಶ್ವನಾಥ ಆಲ್ವೇಕರ ಅವರು ನಿರ್ದೇಶನ ಮಾಡಿರ್ತಾರೆ. ಆ ನಂತರ ಮುಂದೆ ಮುಂದೆ ಹೊನ್ನಪ್ಪ ಭಾಗವತರವರು ಭಕ್ತ ಕುಂಬಾರ ಮತ್ತು ಮಹಾಕವಿ ಕಾಳಿದಾಸ ಚಿತ್ರವನ್ನು ನಿರ್ಮಿಸ್ತಾರೆ 1949 ಹಾಗೆ 55 ಕ್ರಮವಾಗಿ. ಪಂಡರಿಬಾಯಿಯವರು ಹಾಗೆ ಬಿ ಸರೋಜಾದೇವಿಯವರು ನಾಯಕಿಯರಾಗಿ ಈ ಒಂದು ಚಲನಚಿತ್ರದಲ್ಲಿ, ಅಂದರೆ ಭಕ್ತ ಕುಂಬಾರ ಮತ್ತು ಮಹಾಕವಿ ಕಾಳಿದಾಸ ಚಿತ್ರಗಳಲ್ಲಿ ನಟನೆ ಮಾಡ್ತಾರೆ.

ನೋಡಿ, ಆ ಕಾಲದಲ್ಲಿ ಯಾವುದೇ ಒಂದು ಸೌಕರ್ಯನೂ ಇರಲಿಲ್ಲ. ಚಲನಚಿತ್ರ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಸ್ಟುಡಿಯೋ ಕೂಡ ಇರಲಿಲ್ಲ. ಅದೀಗಾಗಲೇ ನಿಮ್ಮೆಲ್ಲರಿಗೂ ತಿಳಿದಿದೆ. ಈ ಒಂದು ಚಿತ್ರವನ್ನು, ಅಂದರೆ ಸತೀ ಸುಲೋಚನ ಚಿತ್ರವನ್ನು ತಯಾರು ಮಾಡಬೇಕು ಅಂತ ಹೇಳಿ ಅವರು ಅಂದ್ಕೊಂಡಾಗ ಸೂರ್ಯನ ಬೆಳಕಿನಲ್ಲೇ ಕನ್ನಡಿಗಳನ್ನು ಇಟ್ಬಿಟ್ಟು ಅದರ ಮೂಲಕ ಸೆರೆ ಹಿಡಿತಾರಂತೆ. ಹಾಗೆಯೇ ಯುದ್ಧದ ದೃಶ್ಯಕ್ಕಾಗಿ ಎರಡು ಕ್ಯಾಮರಾವನ್ನು ಬಳಸ್ಕೊಳ್ತಾರೆ. ಇನ್ನು ಕಣ್ಣೀರು ಬರಬೇಕು ಅಂತ ಹೇಳಿದ್ರೆ ಹಾಗೆ ಬಂದ್ಬಿಡಲ್ವಲ್ಲ. ಗ್ಲಿಸರಿನ್ನ ಬಳಕೆ ಆ ಸಮಯದಲ್ಲಿ ಇರಲಿಲ್ವಂತೆ. ಹಾಗಾಗಿ ಹನಿ ನೀರನ್ನು ಕಣ್ಣತ್ರ ಹಾಕಿ ನೀರ ಹನಿಯಾಗಿ, ಅಂದರೆ ಕಣ್ಣೀರ ಹನಿಯಾಗಿ ತೋರಿಸ್ಲಾಗ್ತಾ ಇತ್ತಂತ. ಅಂದರೆ ನೀರ ಹನಿಯನ್ನು ಸಿಂಪಡಿಸಿ ಕಣ್ಣೀರು ಬಂದ ಹಾಗೆ ತೋರಿಸ್ತಾ ಇದ್ರಂತೆ. ಗ್ಲಿಸರಿನ್ನ ಬಳಕೆ ಆ ಸಮಯದಲ್ಲಿ ಇರಲಿಲ್ಲ. ಹಾಗಾಗಿನೇ ಮತ್ತು ನಮ್ಮ ಕೇಳುವರು ಸಂದೇಶವನ್ನು ಕಳಿಸಿ ಮಾಹಿತಿನ ಹಂಚಿಕೊಂಡಿದ್ದಾರೆ. ಸುಬ್ಬಯ್ಯ ನಾಯ್ಡು ಅವರು, ಹಾಗೆ ತ್ರಿಪುರಾಂಬ ಅವರು ಈ ಒಂದು ಚಿತ್ರದಲ್ಲಿ ಅಳುವಂತಹ ಸಮಯಕ್ಕೆ ಮೆಣಸಿನಕಾಯಿನ ತಿಂದಿದ್ರಂತೆ. ಮೆಣಸಿನಕಾಯಿ ತಿಂದಾಗ ಖಾರ ಆಗಿ ಕಣ್ಣಲ್ಲಿ ನೀರು ಬರುತ್ತಲ್ಲ, ಹಾಗಾಗಿ ಕಣ್ಣೀರು ಬರೆಸ್ಕೋಬೇಕು ಅಂತ ಹೇಳಿ ಅವರು ಮೆಣಸಿನಕಾಯಿ ತಿಂದಿದ್ರಂತೆ. ಆದರೂ ಕೂಡ ಕಣ್ಣೀರೇ ಬಂದಿರಲಿಲ್ವಂತೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಈ ಒಂದು ಮಾಹಿತಿಗೆ. ಹಾಗೆಯೇ ನಾಗರಬಾವಿಯಿಂದ ಶೋಭಾ ಸುರೇಶ್ ಅವರು, ಕಾರ್ಯಕ್ರಮ ಚೆನ್ನಾಗಿ ಮುಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿಯವ್ರಿಗೆ ಕಾರ್ಯಕ್ರಮ ಇಷ್ಟ ಆಗಿದೆಯಂತೆ, ಧನ್ಯವಾದಗಳು. ಹಾಗೆ ಹಾಡುಗಳು ಸಹ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಶ್ವೇತಾ ಇಸ್ರಾ ಸುಳ್ಯದಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಮತ್ತು ಯಾರು, ರಾವಣನ ಮಗ ಇಂದ್ರಜಿತ್ ಹೆಂಡತಿ ಸುಲೋಚನಾ ಅವರ ಪಾತ್ರದ ಕುರಿತು ತಿಳಿದದ್ದು ಹಿಂದೆ, ಧನ್ಯವಾದ ಮಾಹಿತಿಗೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನಾಗರತ್ನ ಅವರು. ಹಾಗೆಯೇ ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಗಳಿಗೆ. ನಿಜಕ್ಕೂ ಯಾವುದೇ ಒಂದು ಸೌಕರ್ಯ ಇಲ್ಲದೆ, ಸೌಲಭ್ಯ ಇಲ್ಲದೆ, ಹಾಗೆ ಹಣಕಾಸಿನ ಒಂದು ಬಲವಾದ ನೆರವು ಕೂಡ ಆ ಸಮಯದಲ್ಲಿ ಇರಲಿಲ್ಲ. ಏನೂ ಇಲ್ಲದೆ ಕೂಡ ಆ ಒಂದು ಕಾಲದಲ್ಲಿ, ಅಂದರೆ ಸುಮಾರು 100 ವರ್ಷಗಳ ಹಿಂದೆ, ಈ ಸಾಹಸವನ್ನು ಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ತಳಹದಿಯನ್ನು ನಿರ್ಮಿಸಿ ಕೊಟ್ಟಂಥವರು ಈ ಮಹನೀಯರು. ಅವರು ಖಂಡಿತವಾಗಿಯೂ ಅಭಿನಂದನಾರ್ಹರು, ಹಾಗೆ ಪ್ರಾತಸ್ಮರಣೀಯರು ಕೂಡ ಹೌದಲ್ವಾ? ಇನ್ನು ಮತ್ತೊಂದಷ್ಟು ಮಾಹಿತಿ ನಿಮಗಾಗಿ ಇದೆ. ಕನ್ನಡದ ಮೊಟ್ಟ ಮೊದಲ ವಾಕ್ ಚಿತ್ರ ಸತೀ ಸುಲೋಚನ ಅಂತ ಹೇಳಿ ನಾವು ತಿಳ್ಕೊಂಡ್ವಿ. ಹಾಗಾದರೆ ಮುಖ್ಯ ಚಿತ್ರ ಯಾವುದಿರಬಹುದು? ಇದು ಮೃಚ್ಛಕಟಿಕ ಅಂತ ಹೇಳಿ 1931 ತೆರೆ ಕಂಡಿರುತ್ತೆ. ಹಾಗೆ ಮೊದಲ ಬಣ್ಣದ ಸಿನಿಮಾ ಎಲ್ರಿಗೂ ಸಹ ಗೊತ್ತಿರುವಂಥದ್ದು ಅಮರ ಶಿಲ್ಪಿ ಇಂಚಕಣಾಚಾರಿ. ಮತ್ತೊಂದು ವಿಷಯ, ಈ ಒಂದು ದಿನವನ್ನು, ಅಂದರೆ March 3 ಒಂದು ವಿಶೇಷ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಅಂತ ನಾನು ಹೇಳಿದ್ದೆ. ಈ ಒಂದು ಚಿತ್ರ, ಅಂದರೆ ಸತೀ ಸುಲೋಚನ ಬಿಡುಗಡೆಯಾದಂತಹ March 3 ನಮ್ಮ ಕರ್ನಾಟಕ ಸರ್ಕಾರ ವಿಶ್ವ ಕನ್ನಡ ಸಿನಿಮಾ ಅಂತ ಹೇಳಿ ಘೋಷಣೆ ಮಾಡಿದೆ. ಆ ಒಂದು ಹೆಸರಿನಲ್ಲಿ ಎಲ್ಲೆಡೆ ಆಚರಣೆ ಮಾಡಲಾಗತ್ತೆ. ವಿಶ್ವ ಕನ್ನಡ ಸಿನಿಮಾ ದಿನವಾಗಿ March 3 ಸತೀ ಸುಲೋಚನ ಚಿತ್ರ ಬಿಡುಗಡೆಯಾದಂತಹ ಸವಿ ನೆನಪಿನಲ್ಲಿ.

ಆತ್ಮೀಯ ಕೇಳಿದರೆ, ಇದುವರೆಗೂ ನಾವು ಕನ್ನಡದ ಚೊಚ್ಚಲ ಚಿತ್ರ ಸತ್ಯಸುಲೋಚನಾ ಕುರಿತಾಗಿ ಮಾಹಿತಿಯನ್ನು ಪಡ್ಕೊಂಡ್ವಿ. ಹಾಗೆ 50ರ ದಶಕದ ಗೀತೆಗಳು ಕೂಡ ಸಾಥ್ ನೀಡಿದ್ವು ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಈಗ ಬ್ಯಾಕ್ ಟು ಬ್ಯಾಕ್ 3 ಗೀತೆಗಳು, ಇವುಗಳೊಂದಿಗೆ ಇಂದಿನ ಸಿನಿ ಚಿಟ್ಟೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಬೆಳಗಿನಿಂದಲೂ ನಿಮ್ಮ ಜೊತೆ ಕಾರ್ಯಕ್ರಮಗಳಲ್ಲಿ ಜೊತೆಯಾದದ್ದು ನಿಮ್ಮ ಹೇಮಾ ಹರೀಶ್. ಕೇಳಿದಂತಹ ಕಾರ್ಯಕ್ರಮಗಳನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ಕೇಳ್ತಾ ಇರಿ, ಕೇಳಿಸ್ತಾ ಇರಿ 101.3 FM, ನಿಮ್ಮೆಲ್ಲರ ಮೆಚ್ಚಿನ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಇದು
4: ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು, ಸೋಲಾರ್ ಪ್ಯಾನೆಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

ಹಾಯ್ ಹಲೋ ನಮಸ್ತೆ, ನೀವು ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 11:03:22. ಈ ಸಮಯದ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನ ಹೇಳ್ತಾ ಇರೋದು ನಾನು ಆರ್ಜಿ ಸಿಂಧು. ಹನ್ನೊಂದು ಗಂಟೆಯ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಆಪ್ ಕಿ ಪಸಂದ್ ಕಾರ್ಯಕ್ರಮ ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ, ನಿಮಗೋಸ್ಕರನೇ ಇರುವಂತಹ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ಹಿಂದಿ ಚಿತ್ರಗೀತೆಗಳನ್ನ ಕೇಳೋದಕ್ಕಾಗಿ ಇರುವಂತಹ ಕಾರ್ಯಕ್ರಮ. ಹಾಗಾದ್ರೆ ಈ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅಂದ್ರೆ ನೀವು ಏನು ಮಾಡಬೇಕು ಅಂತಂದ್ರೆ ನಮಗೆ ವಾಟ್ಸಪ್ ಸಂದೇಶವನ್ನ ಕಳಿಸಬೇಕು. 9480901013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. 9480901013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ನಮಗೆ ಸಂದೇಶವನ್ನ ಕಳಿಸಬೇಕು. ಈ ಸಮಯದಲ್ಲಿ ನೀವು ಕೇಳೋಕೆ ಇಚ್ಛೆ ಪಡುವಂತಹ ಹಿಂದಿ ಚಿತ್ರಗೀತೆ ಯಾವುದು, ಹಾಗೆ ಯಾವ ಚಿತ್ರದ್ದು, ಹಾಗೆ ನಿಮ್ಮ ಹೆಸರನ್ನು ಸಹ ಬರೆದು ನಮಗೆ ಸಂದೇಶವನ್ನು ಕಳಿಸ್ಬೋದು. ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಿಂದಿ ಗೀತೆಗಳನ್ನು ಈ ಒಂದು ಗಂಟೆಗಳ ಕಾಲಾವಧಿಯಲ್ಲಿ ನಾವು ಪ್ರಸಾರ ಮಾಡ್ತೇವೆ ಅಂತ ಹೇಳ್ತಾ ಆಪ್ ಕಿ ಪಸಂದ್ ಕಾರ್ಯಕ್ರಮವನ್ನು ಶುರು ಮಾಡೋಣ. ಆಪ್ ಕಿ ಪಸಂದ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಮೊದಲನೇ ಗೀತೆ ಮೂಡಿ ಬಂತು ಮನ್ಸಿಲ್ ಚಿತ್ರದಿಂದ. ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿದ್ದಂತಹ ಹಾಡಿಗೆ ಸಾಹಿತ್ಯವನ್ನ ಬರೆದಿದ್ದು ಯೋಗೇಶ್ ಹಾಗೂ ಸಂಗೀತವನ್ನ ನೀಡಿದ್ದು ಆರ್ ಡಿ ಬರ್ಮನ್ ಅವರು. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬರ್ತಾ ಇದೆ. ಏಕ್ ದುಜೆ ಕೇಲಿಗೆ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರ ಧ್ವನಿಯಲ್ಲಿ.

ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಏಕ್ ದುಜೆ ಕೆ ಲಿಯೆ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ರವರ ಧ್ವನಿಯಲ್ಲಿದ್ದಂತಹ ಹಾಡಿಗೆ ಸಾಹಿತ್ಯವನ್ನ ಬರೆದಿದ್ದು ಆನಂದ್ ಬಕ್ಷಿ ಹಾಗೂ ಸಂಗೀತವನ್ನ ನೀಡಿದ್ದು ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರು. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನ ಪ್ರಸಾರ ಮಾಡ್ತಾ ಸಾಕ್ತಾ ಇದ್ದೇವೆ. ನಮಗೆ ಸಂದೇಶವನ್ನ ಯಾರ್ಯಾರು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ ಕಾರ್ಯಕ್ರಮದಲ್ಲಿ ಸಂದೇಶಗಳು ಬಂದಿದ್ದೇ. ತಮ್ಮ ನೆಚ್ಚಿನ ಹಾಡಿನ ರಿಕ್ವೆಸ್ಟ್ಗಾಗಿ ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇನೆ ಸಪ್ರೇಮ ನಮಸ್ಕಾರ್ ಅಂತ ಹೇಳ್ತಾ ಇದ್ದಾರೆ. ಹರಿರಾಮ್, ಹೀರಾಮಣಿ ವರ್ಮ, ಪಾರಸ್ಮಣಿ ವರ್ಮ ಹಾಗೂ ಪುಷ್ಪೇಂದ್ರಮಣಿ ವರ್ಮ, ನೋಖೆ ಲಾಲ್ ವರ್ಮ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಛತ್ತೀಸ್ಗಢದಿಂದ. ಮುಂದಿನ ಸಂದೇಶ ಬಂದಿದೆ. ಶಾಂತಿನಿ ಹಾಸನ ಅವರು ಸಂದೇಶವನ್ನು ಕಳಿಸಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಅವರ ನೆಚ್ಚಿನ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸುಧಾಮೂರ್ತಿ ಕೆಹಳ್ಳಿಯಿಂದ ಸಂದೇಶವನ್ನು, ಕೆಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರಘುನಾರಾಯಣ್ ಅವರು ಸಹ ಸಂದೇಶ ಕಳಿಸಿದ್ದಾರೆ. ಮ್ಯಾಮ್ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಯಾರಿದ್ದು ದಿವಾಕರ್ಷಣ ಅವರು ಮೂಡಬಿದ್ರೆಯಿಂದ. ಸುಧಾ ಜಯಶ್ರೀ ಸುನೀಲ್ ಅವರು ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಸಿಂಧುಜಿ ಅಂತಿದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಇವರು ಹೇಳ್ತಾ ಇದ್ದಾರೆ. ಇವತ್ತು ಖ್ಯಾತ ನಟಿ ಅಮಿಷಾ ಪಟೇಲ್ ಹಾಗೂ ಸೋನಂ ಕಪೂರ್ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಮಾಹಿತಿಗೋಸ್ಕರ. ಅವರಿಬ್ಬರಿಗೂ ಆಕಾಶವಾಣಿ ಎಫ್ ಎಂ ರೈನ್ಬೋ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಮುಂದಿನ ಸಂದೇಶ ಬಂದಿದೆ. ಎಚ್ ಆರ್ ರುದ್ರಸ್ವಾಮಿ ಅವರು ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನ ಸಂದೇಶ ಕಳಿಸಿ ಅವರ ಇಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಇನ್ನಷ್ಟು ಸಂದೇಶಗಳು, ಮತ್ತಷ್ಟು ರಿಕ್ವೆಸ್ಟ್ಗಳು ಇದೆ, ಮುಂದಿನ ಭಾಗದಲ್ಲಿ ನೋಡೋಣ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

ಸ್ನೇಹಿತರೆ, ಗುಮ್ನಾಮ್ ಚಿತ್ರದ ಹಾಡನ್ನ ಕೇಳಿದ್ರಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿರುವ ಹಾಡು ಓ ಕೌಂತಿ ಚಿತ್ರದ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಮದನ್ ಮೋಹನ್ ರವರ ಸಂಗೀತ ಹಾಗೂ ರಾಜಾ ಮೆಹದಿ ಅಲಿಖಾನ್ ರವರ ಸಾಹಿತ್ಯದಲ್ಲಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:00 PM
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ಗಳಲ್ಲಿ ಎಫ್ಎಂ ರೈನ್ಬೋ. ಸಮಯ ಆಗಿದೆ 11:31. ಈ ಸಮಯದ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಇದು ನಿಮ್ಮ ನೆಚ್ಚಿನ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ. ಸಂದೇಶವನ್ನು ಕಳಿಸಿ ಅವರಿಷ್ಟದ ಗೀತೆಗೋಸ್ಕರ ಸಂದೇಶವನ್ನು ಕಳಿಸಿದ್ದಾರೆ. ಸಿಐಡಿ ಚಿತ್ರದ ಹಾಡು ಹಾಕಿ ಅಂತ ಹೇಳ್ತಾ ಇದ್ದಾರೆ ಸುಭಾನ್ ಕೋರಿ ಹಂಪಸಾಗರದಿಂದ. ಹಾಗೆ ರಾಜೇಶ್ ಖನ್ನಾ ರೇಖಾ ಅಭಿನಯದ ಹಾಡು ಹಮೇ ತುಮ್ಸೆ ಪ್ಯಾರ್ ಕಿತನ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಮರಾವತಿ ಹರಿಕುಮಾರ್, ಸೌರಾಷ್ಟ್ರಪೇಟೆ, ಬೆಂಗಳೂರು.

ಊರಿನಿಂದ ಗಣೇಶ್ ಅವರು ಸಾಗರದಿಂದ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಅವರ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಬಿಂದು ಪ್ರಕಾಶ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಮಧುಸೂದನ್ ಬೆಂಗಳೂರಿನಿಂದ ಅವರ ಇಷ್ಟದ ಹಾಡಿಗೋಸ್ಕರ ಸಂದೇಶ ಕಳಿಸಿದ್ದಾರೆ. ಶಾಂತಾ ಅವರು ಬ್ಯಾಂಕ್ ಕಾಲೋನಿಯಿಂದ ಒಂದು ಒಳ್ಳೆಯ ಹಾಡನ್ನು ಕೇಳಿದ್ದಾರೆ. ಹಾಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಸರಸ್ವತಿ ಬಿ ಟಿ ಎಂ ಲೇಔಟ್ನಿಂದ ಹಾಗೆ ಅಮರ್ ಪ್ರೇಮ್ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಪವಿತ್ರ ವಿನಯ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರಿಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಎನ್ ಆರ್ ಪ್ರಸಾದ್ ಹಾಗೂ ಅಖಿಲ ಪ್ರಸಾದ್ ರಾಜಾಜಿ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಅವರು ಸಹ ಅವರ ಇಷ್ಟದ ಗೀತೆಗಳನ್ನು ಕೇಳುವುದರ ಜೊತೆಗೆ ಗ್ರೇಟ್ ಪ್ರೊಡ್ಯೂಸರ್ ಡೈರೆಕ್ಟರ್ ರಾಜ್ ಖೋಸ್ಲಾ ಅವರ ಡೆತ್ ಆನಿವರ್ಸರಿ ಇದೆ. ಅವರ ಪುಣ್ಯ ಸ್ಮರಣೆಯ ದಿನ ಇವತ್ತು. ಅವರು 35ನೇ ವರ್ಷದ ಪುಣ್ಯ ಸ್ಮರಣೆಯ ದಿನ ಇವತ್ತು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವರನ್ನು ಕಾರ್ಯಕ್ರಮದಲ್ಲಿ ಸ್ಮರಿಸ್ತಾ ಅವರು ಕೆಲಸ ಮಾಡಿದಂತಹ ಗೀತೆಯೊಂದನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ ಹಾಗೂ ಮಾಹಿತಿಗೋಸ್ಕರ. ಸತೀಶ್ ಕುಮಾರ್ ಅವರು ದೇವರಾಯನ ದುರ್ಗದಿನ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಮೆಚ್ಚಿನ ನಿಲಯದ ನಮ್ಮ ಮೆಚ್ಚಿನ ಹಾಡು ಕನ್ನಡ ಕಾಮನ ಬಿಲ್ಲುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಅವರ ಇಷ್ಟದ ಹಾಡನ್ನು ಸಹ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕಾಗಿ. ಇನ್ನಷ್ಟು ಸಂದೇಶಗಳಿದೆ, ಮತ್ತಷ್ಟು ಸಂದೇಶಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಮುಂದಿನ ಗೀತೆ ಬರ್ತಾ ಇದೆ. ಮೊಹರಾ ಚಿತ್ರದ ಹಾಡು, ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಜ್ಞಿಕ್ರವರ ಧ್ವನಿಯಲ್ಲಿ ಇರುವ ಹಾಡಿಗೆ, ಆನಂದ್ ಬಕ್ಷಿ ಅವರ ಸಾಹಿತ್ಯ ಹಾಗೂ ವಿಜು ಶಾ ಅವರ ಸಂಗೀತ.

0: ಭಕ್ತಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡ್ತಾ ಸಾಕ್ತಾ ಇದ್ದೇವೆ. ಸಂದೇಶವನ್ನ ಕಳಿಸಿದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯದಿಂದ ಸಂದೇಶವನ್ನ ಕಳಿಸಿ ಅವರಿಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಮುಂದಿನ ಸಂದೇಶ ಬಂದಿದೆ. ಕಲಬುರಗಿಯಿಂದ ವಿನಾಯಕ ಅವರು ಬಳೆಪೇಟೆಯಿಂದ ಸಂದೇಶವನ್ನು ಕಳಿಸಿ ಅವರಿಷ್ಟದ ಹಾಡನ್ನು ಕೇಳ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ. ನಮಸ್ಕಾರ ಎಫ್ ಎಂ ರೈನ್ಬೋ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ದೊಮ್ಮಸಂದ್ರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಡಿ ಜಿ ನಾಗರತ್ನಮ್ಮ, ಪ್ರಸನ್ನ ಆರಾಧ್ಯ, ಅನಿತಾ, ಪ್ರಣತಿ ಆರಾಧ್ಯ, ಹೇಮಂತ್ ಆರಾಧ್ಯ ಹಾಗೂ ಎಲ್ ಶಿವಶಂಕರಣ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೋಸ್ಕರ. ಹಾಗೆ ಮುಂದಿನ ಸಂದೇಶ ಬಂದಿದೆ ವೆಂಕಟೇಶ್ ಟೇಲರ್ ಬ್ಯಾಲಹಳ್ಳಿಯಿಂದ. ಹಿಂದಿ ಹಾಡುಗಳು ಸೂಪರ್ ಕೆಲಸ ಮಾಡ್ತಾ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಕೆಲಸ ಮಾಡ್ತಾ ಹೀಗೆ ಒಳ್ಳೊಳ್ಳೆ ಹಾಡುಗಳನ್ನು ಕೇಳ್ತಾ ಇದ್ದರೆ ಕೆಲಸ ಮಾಡ್ತಾ ಇರೋ ಭಾರ ಕಡಿಮೆ ಆಗುತ್ತೆ ಅಲ್ವಾ? ನಮ್ಮ ಜನಪದದಲ್ಲಿ ಹೇಳ್ತಾರೆ, ತಲೆ ಮೇಲೆ ಒಂದು ಹೂವನ್ನು ಮುಡಿದಿದ್ದರೆ ತಲೆ ಮೇಲಿನ ಭಾರನೇ ಗೊತ್ತಾಗಲ್ಲ, ಹೂವಿನ ಕಂಪಿಗೆ, ಹೂವಿನ ಸುವಾಸನೆಗೆ ಭಾರ ಕಡಿಮೆ ಆಯಿತು ಅಂತ ಹೇಳ್ತಾರೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಿರೋಂಥ ಹಾಡುಗಳನ್ನು ಕೇಳ್ತಾ ನೀವು ಕೆಲಸ ಮಾಡ್ತಾ ಇದ್ರೆ ನಿಮಗೂ ಸಹ ಕೆಲಸದ ಭಾರ ಗೊತ್ತೇ ಆಗೋದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಿಮಗೂ ಹಾಗೆ ಅನಿಸ್ತಾ ಇದೆಯಾ? ಹಾಗಾದರೆ ಸಂದೇಶ ಕಳಿಸಿ, ನಮಗೂ ನಿಮ್ಮ ಅನಿಸಿಕೆನ ತಿಳಿಸಿ. ಮುಂದಿನ ಸಂದೇಶ ಬಂದಿದೆ ಡಾಕ್ಟರ್ ಅನಂತಕುಮಾರ್ ಅರಸು ಅವರು ಕಡಬಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಸಾರ ಆಗ್ತಾ ಇರೋ ಎಲ್ಲ ಹಾಡುಗಳು ತುಂಬ ಇಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಂಜನಗೂಡಿನಿಂದ ಜೀವನ ಜ್ಯೋತಿ ಅವರು ಹಾಗೆ ಅವರಿಷ್ಟದ ಹಾಡಿಗೋಸ್ಕರನೂ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಶ್ರೀಹೊಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮುಂದಿನ ಸಂದೇಶ ಬಂದಿದೆ ತೀರ್ಥ ಪ್ರಸಾದ್ ಅವರು ದೊಡ್ಡ ಮೇಟಿ ಕುರ್ಕೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನಷ್ಟು ಸಂದೇಶಗಳಿದೆ, ನಿಮ್ಮ ಹೆಸರುಗಳು ಹಾಗೂ ನಿಮ್ಮ ಸಂದೇಶವನ್ನು ಓದ್ತೀನಿ ಮುಂದಿನ ಭಾಗದಲ್ಲಿ. ಮುಂದಿನ ಹಾಡು ಬರ್ತಾ ಇದೆ, ಪ್ರೇಮ್ ಕಹಾನಿ ಚಿತ್ರದ ಹಾಡು. ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಆನಂದ್ ಬಕ್ಷಿ ಹಾಗೂ ಆನಂದ್ ಬಕ್ಷಿ ಅವರ ಸಾಹಿತ್ಯ ಹಾಗೂ ಲಕ್ಷ್ಮೀಕಾಂತ್ ಪ್ಯಾರಲಲ್ ಅವರ ಸಂಗೀತ ಇರುವ ಹಾಡು ನಿಮ್ಮೆಲ್ಲರಿಗೋಸ್ಕರ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.
1: ತೇರಿ ಯಾದ್ ಆಯೇಗಿ, ತೇರಿ ಯಾದ್ ಆಯೇಗಿ.

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೇಳಬಯಸಿದಂತಹ ಹಾಡುಗಳನ್ನ ಪ್ರಸಾರ ಮಾಡ್ತಾ ಸಾಕ್ತಾ ಇದ್ದೇವೆ. ಸಂದೇಶವನ್ನ ಕಳಿಸಿದ್ದಾರೆ ಜಮಖಂಡೆಯಿಂದ ವಿಶ್ವ ಇಮ್ಮಡಿಯವರು. ಸಂದೇಶ ಕಳಿಸಿ ಅವರ ಇಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೇನೆ ಮುಂದಿನ ಸಂದೇಶವನ್ನ ಕಳಿಸಿದ್ದಾರೆ ಮಂಜುನಾಥ್ ಅವರು ಲಗ್ಗೆರೆಯಿಂದ ಬ್ಯೂಟಿಫುಲ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆಯೇ ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶವನ್ನ ಕಳಿಸಿ ಅವರ ಇಷ್ಟದ ಸಾಂಗ್ ಒಂದನ್ನು ಕೇಳ್ತಾ ಇದ್ದಾರೆ. ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ದೀಪಿಕಾ ರಾಜೇಂದ್ರ ಆಲತ್ತೂರಿನಿಂದ ಮೊಹಮ್ಮದ್ ರಫೀಕ್ ಅವರ ಸಾಂಗ್ ಅನ್ನು ಹಾಕಿ ಅಂತ. ಕಾರ್ಯಕ್ರಮದಲ್ಲಿ ಹಾಡುಗಳು ಈಗಾಗಲೇ ಪ್ರಸಾರ ಆಗಿದೆ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ ಮಂಜುನಾಥ್ ಲಗೇರೆಯಿಂದ. ಹಾಗೆ ಆಪ್ಕಿ ಪಸಂದ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ನೆಚ್ಚಿಕೊಳ್ತಾ ಇದ್ದಾರೆ. ಹುಬ್ಬಳ್ಳಿ ಗಣೇಶ್ ಪೇಟೆಯಿಂದ ಪ್ರವೀಣ್ ಮಾಧವಿ ಉಳ್ಳೇಕಟ್ಟಿ ರಾಹುಲ್ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮುಂದಿನ ಸಂದೇಶ ಬಂದಿದೆ ರವಿ ಬಟ್ಲೇರಿ ಅವರು ಸಿ ಎನ್ ಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿ ಅವರ ಇಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಈ ಒಂದು ಗಂಟೆಯ ಕಾಲಾವಧಿಯಲ್ಲಿ ನೀವು ಕೇಳಿದಂತಹ ಹಾಡುಗಳನ್ನು ಹಾಗೆ ನಮ್ಮಲ್ಲಿ ಲಭ್ಯವಿದ್ದಂತಹ ಹಾಡುಗಳನ್ನು ಪ್ರಸಾರ ಮಾಡುವಂತಹ ಪ್ರಯತ್ನವಂತೂ ಖಂಡಿತ ನಡೆದಿದೆ. ಯಾರ್ಯಾರು ಹಾಡುಗಳು ನಿಮ್ಮ ನೆಚ್ಚಿನ ಹಾಡುಗಳು ಪ್ರಸಾರ ಆಗಿಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದೀರೋ ಅವರೆಲ್ಲ ಖಂಡಿತವಾಗಿಯೂ ನಾಳೆನೂ ಕಾರ್ಯಕ್ರಮ ಬರುತ್ತೆ. 11 ಗಂಟೆಯಿಂದ 12 ಗಂಟೆವರೆಗೂ ನಿಮ್ಮ ನೆಚ್ಚಿನ ಆಪ್ಕಿ ಪಸಂದ್ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಮತ್ತೆ ಸಂದೇಶವನ್ನು ಕಳಿಸ್ತಾ ಇರಿ ಅಂತ ಹೇಳ್ತಾ ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಕೊನೆಯ ಗೀತೆ ಬರ್ತಾ ಇದೆ ದೇವದಾಸ್ ಚಿತ್ರದ ಹಾಡು. ಕವಿತಾ ಕೃಷ್ಣಮೂರ್ತಿ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿರುವ ಹಾಡನ್ನು ಹಾಡಿಗೆ ಸಂದೇಶ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಕೊನೆಯ ಗೀತೆ ನೀವೆಲ್ಲರೂ ಕೇಳಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ಸಿಂಧು.

ಸಮಯ ಆಗ್ತಾ ಇದೆ 12 ಗಂಟೆ. ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ 12 ಗಂಟೆ 5 ನಿಮಿಷಕ್ಕೆ ಸರಿಯಾಗಿ ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಲಿದ್ದಾರೆ ದೀಪಾ ಅವರು.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಬುಡಕಟ್ಟು ಸಮುದಾಯದ ಜನನಾಯಕ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವನವಾಸಿ ವೀರನ ಸ್ಮೃತಿಗೆ ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ನೈಋತ್ಯ ರೈಲ್ವೆಯ ಸಂಚಾರ ನಿಬಿಡ ರೈಲ್ವೆ ಕಾರಿಡಾರ್ಗಳಲ್ಲಿ ಒಂದಾದ ಬೆಂಗಳೂರು ತುಮಕೂರು ವಿಭಾಗದಲ್ಲಿ ಮಾರ್ಗ ವಿದ್ಯುದೀಕರಣ ಕಾಮಗಾರಿಗೆ 162.57 ಕೋಟಿ ರೂಪಾಯಿ ಅನುಮೋದಿತವಾಗಿದೆ. 120 ಟ್ರ್ಯಾಕ್ ಕಿಲೋಮೀಟರ್ಗಳನ್ನು 2x25 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುದೀಕೃತ ಸಂಚಾರ ವ್ಯವಸ್ಥೆಯಾಗಿ ಪರಿವರ್ತಿಸಲಾಗುತ್ತಿದೆ. ಬೆಂಗಳೂರು ತುಮಕೂರು ರೈಲ್ವೆ ವಿಭಾಗ ಹೈಲಿ ಯುಟಿಲೈಸ್ಡ್ ನೆಟ್ವರ್ಕ್ ಮಾರ್ಗ 10ರ ಭಾಗವಾಗಿದೆ. ಇದು ಪುಣೆ ಹುಬ್ಬಳ್ಳಿ ಚಿಕ್ಕಜಾಜೂರು ಬೀರೂರು ತುಮಕೂರು ಬೆಂಗಳೂರು ಸೇಲಂ ಕನ್ಯಾಕುಮಾರಿ ಕಾರಿಡಾರ್ನಲ್ಲಿರುವ ಪ್ರಮುಖ ಆರ್ಥಿಕ ಮತ್ತು ಕೈಗಾರಿಕಾ ಕೇಂದ್ರಗಳನ್ನು ಸಂಪರ್ಕಿಸುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಆಶೋತ್ತರ ರಾಷ್ಟವಾಗಿ ದೇಶ ಪರಿವರ್ತನೆಯಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಆತ್ಮನಿರ್ಭರ ಭಾರತ ಅಭಿಯಾನದ ಹಿನ್ನೆಲೆ ಯುವಜನರಿಗೆ ಅವಕಾಶಗಳು, ನಾವೀನ್ಯತೆ ಹಾಗೂ ಆತ್ಮವಿಶ್ವಾಸ ವೃದ್ಧಿಸಿದೆ ಎಂದು ಸುದ್ದಿಸಂಸ್ಥೆಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಆರೋಗ್ಯ ವಿಮೆ, 186,000 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿದೆ.

0: 18 ಸಾವಿರಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳ ಮೂಲಕ ಜನರಿಕ್ ಔಷಧಿಗಳು ಈಗ ಮಾರುಕಟ್ಟೆ ದರಕ್ಕಿಂತ ಶೇಕಡಾ 50-90% ಕಡಿಮೆ ದರದಲ್ಲಿ ಲಭ್ಯವಿವೆ. 47 ಕೋಟಿಗೂ ಹೆಚ್ಚು ಟೆಲಿಮೆಡಿಸಿನ್ ಸಮಾಲೋಚನೆ ನಡೆಸಲಾಗಿದೆ. ಜೂನ್ 5 ವಿಶ್ವ ಪರಿಸರ ದಿನದ ಹಿನ್ನೆಲೆ ರಾಜ್ಯದ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಗ್ರಾಮಸಭೆ ಹಾಗೂ ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡುವ ಅಭಿಯಾನವನ್ನು ಆಯೋಜಿಸಿ ವಿವಿಧ ಪ್ರಜಾತಿಯ ಸಸಿಗಳನ್ನು ನೆಡಲಾಯಿತು. ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಅವರ ನಿವಾಸದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಡೆದು ಶ್ರದ್ದಾಂಜಲಿ ಸಲ್ಲಿಸಿದರು. ಸೂರಜ್ ಅವರು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರ ಮೊಮ್ಮಗ. ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಮನೆಗೊಂದು ಗ್ರಂಥಾಲಯ ಅಭಿಯಾನದ ಉಡುಪಿ ಜಿಲ್ಲೆ ಸಹ ಸಂಚಾಲಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಅಧ್ಯಕ್ಷ ಎಚ್ಪಿ ರವಿರಾಜ್ ಅವರನ್ನು ನೇಮಕಗೊಳಿಸಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಆದೇಶಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಎಚ್ಪಿ ರವಿರಾಜ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕ ಕಳೆದ 2.5 ವರ್ಷಗಳಿಂದ ಮನೆಯೇ ಗ್ರಂಥಾಲಯ ಎನ್ನುವ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಮನೆ ಮನೆಗಳಿಗೆ ಹೋಗಿ ಗ್ರಂಥಾಲಯ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ. ಈ ಗ್ರಂಥಾಲಯದಲ್ಲಿ ಕನ್ನಡ ಪುಸ್ತಕಗಳು ಇರಬೇಕು, ಮನೆಗೆ ಬಂದಂತಹ ಅತಿಥಿಗಳು ಮತ್ತು ಮಕ್ಕಳು ಈ ಪುಸ್ತಕಗಳನ್ನು ಓದಬೇಕು, ಆ ಮೂಲಕ ಪುಸ್ತಕ ಖರೀದಿ ಮಾಡಿ ಗ್ರಂಥಾಲಯವನ್ನು ದೊಡ್ಡ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಒಳ್ಳೆಯ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಇದೀಗ ಕನ್ನಡ ಪುಸ್ತಕ ಪ್ರಾಧಿಕಾರ ಇದೇ ರೀತಿಯಾದಂತಹ ಒಂದು ಅಭಿಯಾನವನ್ನ ಪ್ರಾರಂಭಿಸಿದ್ರು. ಸುಮಾರು 1 ಲಕ್ಷ ಮನೆಗಳಲ್ಲಿ ಗ್ರಂಥಾಲಯ ಆಗಬೇಕು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಉಡುಪಿಯಲ್ಲಿಯೂ ಕೂಡ ಈ ಅಭಿಯಾನವನ್ನ ಆರಂಭಿಸಬೇಕು, ಈ ಮೂಲಕ ಕನ್ನಡ ಮನಸ್ಸುಗಳನ್ನ ತಲುಪಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಯಿತು.
0: ಮಂಡ್ಯ ಜಿಲ್ಲೆಯ ಎಲ್ಲ ಒತ್ತುವರಿ ಕೆರೆಗಳನ್ನು ಪಟ್ಟಿ ಮಾಡಿ ತಿಂಗಳಿಗೆ 5 ಕೆರೆಗಳ ಒತ್ತುವರಿ ತೆರವುಗೊಳಿಸುವುದಾಗಿ ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತ 21ನೇ ತಾರೀಕು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿಸಿದೆ ಎಂದು ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ತಿಳಿಸಿದ್ದಾರೆ. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಜಿಮ್ಸ್ 6ನೇ ಘಟಿಕೋತ್ಸವ 13ನೇ ತಾರೀಕು ಶನಿವಾರ ಸಂಜೆ 4:30ಕ್ಕೆ ಆಯೋಜಿತವಾಗಿದೆ. ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಇಂದು ಮತ್ತು ನಾಳೆ ರೆಡ್ ಅಲರ್ಟ್ ಪ್ರಕಟಿಸಿದೆ. ಭಾರೀ ಮಳೆ ಹಿನ್ನೆಲೆ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05-1:10
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ
2: ನಮಸ್ಕಾರ, ಕೇಳ್ತಾ ಇದ್ದೀರಾ ಕನ್ನಡ ಕಾಮನವಿಲ್ಲು, ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ನಲ್ಲಿ. ಈಗ ಸಮಯ ಆಗಿದೆ ಕನ್ನಡ ಸರಿಯಾಗಿ 12:06. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೀನಿ, ಮೈಕ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ, ಫೇಡರ್ಸ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಟೆನ್ಷನ್, ನಾಟ್ ಟೆನ್ಷನ್ ನನಗೆ. ನಾನ್ ದೀಪಾ, ನಿಮ್ ಜೊತೆಗೆ ನವಿಲ್ಗಿರಿ ಕ್ರಾವಕ್ರಮಕ್ಕೆ ಸ್ವಾಗತ. ಏನ್ ಮಾತಾಡೋದು, ವಾರದಲ್ಲಿ ಏನೆಲ್ಲ ವಿಷಯ ತಗೊಂಡ್ ಬರೋದು ಅಂತ ಯೋಚನೆ ಮಾಡ್ತಿದ್ದಾಗ, ವಿಷ್ಣುಗೆ ತುಂಬಾ ಇಷ್ಟವಾದ ಮಾಸ ಯಾವ್ದು ಗೊತ್ತಾ? ವಸಂತ ಮಾಸ, ಸ್ಪ್ರಿಂಗ್. ಐ ಆಮ್ ದ ಸೀಸನ್ ಅಂತ ಹೇಳ್ತಾರಂತೆ. ಒಂದ್ಸಲ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ನೀನೇನು, ನಿನ್ನ ಅವತಾರ ಏನು ಅಂತೆಲ್ಲ ಹೇಳಿದಾಗ, ನನಗೆ ಇಷ್ಟವಾದಂಥ ಮಾಸ ವಸಂತ ಮಾಸ ಅಂತ ಹೇಳ್ತಾರಂತೆ. ಎಲ್ರಿಗೂ ಅದಾದ ಮಾಸ ಇಷ್ಟ ಬಿಡಿ, ಆದರೆ ಇವಾಗ ಶುರುವಾಗಿರೋದು ಮಳೆಗಾಲ. ಸೊ ಮಳೆ ಬಗ್ಗೆನೇ ಮಾತಾಡೋಣ ನಾವು ಸ್ವಲ್ಪ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಒಂದು ಸಿಹಿ ನೆನಪು ಅಥವಾ ಕಹಿ ನೆನಪು ಇದಕ್ಕೆ ರಿಲೇಟ್ ಆಗಿರೋದಿದ್ದರೆ ಅದನ್ನು ನೀವು ಶೇರ್ ಮಾಡ್ಕೋಬೋದು. ಕಂಪ್ಲೇಂಟ್ಸು ಇರ್ಬೋದು.

ವಾಪಸ್ಸಾಗಿದ್ದೀವಿ. ನವಿಲ್ಗಿರಿ ಕಾರ್ಯಕ್ರಮವನ್ನು ಕೇಳ್ತಾ ಇರೋ ಈ ಹಾಡನ್ನ ಕೇಳಿದಾಗ ಏನನ್ಸುತ್ತೆ ಅಂದರೆ, ಲೈಫು ಇದೇ ಥರ ಇದ್ರೆ ಹೇಗಿರುತ್ತೆ? ಒಂದು ಹಾಡ್ ಥರ ಬ್ಯೂಟಿಫುಲ್ ಬ್ಯಾಕ್ಗ್ರೌಂಡಲ್ಲಿರೋ ಒಂದು ವಾಯ್ಸು ಜೊತೆಗೆ ಒಂದಷ್ಟು ಮ್ಯೂಸಿಕ್ಕು, ಒಂಥರ ಇಮ್ಯಾಜಿನೇಷನ್ನೇ ಚೆನ್ನಾಗಿದೆ ಅಲ್ಲ. ಜೀವನ ಒಂದು ಗೀತೆ ಥರ ಇದ್ದಿದೆ, ಎಷ್ಟು ಚೆನ್ನಾಗಿರೋದು ಅಂತ. ಈಗ ಸದ್ಯಕ್ಕೆ ಮಳೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೇಳ್ತಾ ಇದ್ದೀರಾ ಕನ್ನಡ ಕಾಮನ ಬೆಲ್ಲಿನಲ್ಲಿ ನವಿಲ್ಗಿರಿ ಕಾರ್ಯಕ್ರಮ. ಸಮಯ 12:15. ಬಿಸಿ ಬಿಸಿ ಬಜ್ಜಿ ಬೋಂಡ, ಅಮ್ಮ ಮಾಡಿದ ಬಿಸಿ ಬಿಸಿ ಮುದ್ದೆ ಬಸ್ಸಾರು, ಇಲ್ಲ ಅಜ್ಜಿ ಮಾಡಿರೋ ಕುರುಮ್ ತಿಂಡಿ. ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗೋಯ್ತೆ, ಬಟ್ಟೆಯೆಲ್ಲ ಒದ್ದೆ ಮುದ್ದೆ. ಲಾಂಗ್ ರೂಟ್ ತಗೊಳಕ್ಕೆ ಹೋಗಿ ಶಾರ್ಟ್ ರೂಟ್ ಹುಡ್ಕೊಂಡು ಮತ್ತೆ ಸುತ್ತಾಕೊಂಡು ಅಲ್ಲಿಗೆ ಬಂದು ನಿಂತ್ಕೊಂತೀವಿ. ಕತ್ಲೆ ರೋಡ್ಗಳು ಜೊತೆಗೆ ಎಲ್ಲಿ ಹೋದರೂ ಕರೆಂಟ್ ಇಲ್ಲ. ಮನೇಲಿ ಕಾಯ್ತಾ ಇರೋ ಹೆಂಡತಿ, ಮುದ್ದಾದ ಮಕ್ಕಳು, ಫ್ರೆಂಡ್ಸ್ ಪಾರ್ಟಿ ಮಿಸ್ ಆಯಿತು, ಮದುವೆ ಮನೆ ಊಟ ಮಿಸ್ ಆಯಿತು, ರೋಡೆಲ್ಲ ಕೊಚ್ಚೆ, ಹಳ್ಳ ಕೊಳ್ಳ ದಿಬ್ಬ ದಿಣ್ಣೆ, ಹೀಗೆ ಎಲ್ಲ ಕಡೆ ಬರೀ ಕಂಪ್ಲೇಂಟ್ಗಳೇ ಫಸ್ಟ್ ನಮಗೆ ಕಾಣಿಸೋದು ಮಳೆ ಅಂದ ತಕ್ಷಣ. ಮಳೆನ ಎಂಜಾಯ್ ಮಾಡುವಂಥದ್ದು ಬಹುಶಃ ಹಳ್ಳಿಗಾಡಿನ ಪ್ರದೇಶಗಳಲ್ಲೇ ಜಾಸ್ತಿ ಅನಿಸುತ್ತೆ. ಅದನ್ನು ಕಿಟಕಿ ಮೂಲೆಯಲ್ಲಿ ನಿಂತು ಬಿಸಿ ಬಿಸಿ ಕಾಫಿ ಕುಡೀತಾ, ಅಥವಾ ಮಳೆ ಬಂತು ಈ ವರ್ಷದ ಬೆಳೆ ಅಂತೂ ತುಂಬ ಚೆನ್ನಾಗಾಗುತ್ತೆ ಅಂತ ಮನಸ್ಸಲ್ಲಿ ನೆನೆಸ್ಕೊಳ್ಳೋರು ನಮ್ಮ ರೈತಾಪಿ ಜನಗಳು. ಏನಂತೀರಿ, ನಿಮಗೆ ಮಳೆ ಬಗ್ಗೆ ತುಂಬ ಅತಿಯಾಗಿ ಕಾಡುವಂತಹ ನೆನಪು ಯಾವುದಿರ್ಬೋದು? ಸಿಹಿ ಘಟನೆಯೇ ಇರ್ಬೋದು, ಅಥವಾ ಯಾರನ್ನಾದರೂ ಕಳ್ಕೊಂಡಂಥ ಕಹಿ ಘಟನೆಯೇ ಇರಬಹುದು, ಏನೇ ಇರ್ಬೋದು, ಅದನ್ನು ನೀವು ಆನ್ ಏರ್ ಹಂಚ್ಕೋಬೋದು ನಮ್ಮ ಜೊತೆಗೆ. ನಮ್ಮ ವಾಟ್ಸಪ್ ಸಂಖ್ಯೆ 9408901013. ಮುಂದಿನ ಗೀತೆ ನಿಮಗೋಸ್ಕರ ವಿಜಯಪ್ರಕಾಶ್ ಅವ್ರ ಧ್ವನಿಯಲ್ಲಿ ಟ್ಯೂನ್ ಆಗುತ್ತೆ. ಅದಾದಮೇಲೆ ಟಿಪ್ಪು ಅವರ ಧ್ವನಿಯಲ್ಲಿ ಸಹ ಒಂದು ಹಾಡನ್ನು ಕೇಳಿಸ್ತೀನಿ. ಹಾಗೇ ಮಳೆ ಅಂದ ತಕ್ಷಣ ಇನ್ನೊಂದು ವಿಚಾರ ಏನು ಅಂತಂದರೆ, ನನ್ನ ಒಂದು ಇನ್ಸಿಡೆಂಟನ್ನು ಹೇಳ್ಕೋಬೇಕು ಅಂತ. ಈಗಲೇ ಹೇಳ ಆಮೇಲೆ ಹೇಳ ಹೇಳ ಇದು ಬಹುಶಃ ಒಂದು ಸೆಲ್ಫಿಶ್ ಥಾಟ್, ನನಗೆ ನಾನು ರಿಯಲೈಸ್ ಮಾಡ್ಕೊಂಡಿದ್ದ ವಿಚಾರ ಇದು. ಏನಂತಂದರೆ, ಸಾಮಾನ್ಯ ಎಲ್ಲಾದರೂ ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಮಳೆ ಬಂದರೆ ಒಂಥರ ಕೆಟ್ಟ ಕೋಪ ಬರುತ್ತೆ ಅಲ್ವಾ? ನನಗೆ ಅದಾಗಿತ್ತು. ಒಂದ್ಸಲ ಎಲ್ಲ ಹೊರಗೆ ಹೋಗ್ಬೇಕಿತ್ತು, ಈಗ ಮೊನ್ನೆ ಮಳೆ ಸ್ಟಾರ್ಟ್ ಆಗೋಯ್ತು ಆಯ್ತಾ. ಎಷ್ಟು ಬೈಕೊಂಡೆ ಅಂದರೆ ಮಳೆಗೆ, ಚೆನ್ನಾಗಿ ಬೈಕೊಂಡು, ಏನು ಈ ಮಳೆ ಹಿಂಗೆ ಬಂದು ಕಾಡುತ್ತೆ, ಒಳ್ಳೆ ಎಲ್ಲಾದರೂ ಹೋಗ್ಬೇಕಾದ್ರೆ ಶುರು ಆಗುತ್ತಲ್ಲ, ಏನಪ್ಪ ಮಾಡೋದು ಹಂಗೆ ಹಿಂಗೆ ಅದು ಇದು ಅಂತ ಎಲ್ಲ ಚೆನ್ನಾಗಿ ಗಿಜಿ ಗಿಜಿ ಮನೇಲಿ ಮುಖ ಎಲ್ಲ ಸಣ್ಣದು ಮಾಡ್ಕೊಂಡು ಎಲ್ಲರ ಮುಂದೆನೂ ರೇಗಕ್ಕೆ ಶುರು ಮಾಡಿದೆ. ಆವಾಗ ನಮ್ಮ ಚಿಕ್ಕಮ್ಮ ಹೇಳಿದ್ರು, ಮಳೆಗೆ ಬೈಯಕ್ಕೆ ಹೋಗಬಾರ್ದು, ಯಾಕಂದರೆ ಅದು ಒಳ್ಳೇದು ಮಾಡೋದಕ್ಕೆ ಬರೋದು, ಅದೊಂದು ಶುಭ ಸಂಕೇತ ಅಂದ್ಬಿಟ್ಟು. ಏನಂತೀರಿ ನೀವು? ನಿಮಗೆ ಯಾವುದಾದ್ರೂ ನೆನಪುಗಳಿದ್ರೆ ಸಂಖ್ಯೆ ಕಾಲ್ ಮಾಡಿ, ಅಲ್ಲ ವಾಟ್ಸ್ಆ್ಯಪ್ ಮಾಡಿ, ನಮ್ಮ ಸಂಖ್ಯೆ ಗೊತ್ತಲ್ಲ. ಕಾಯ್ತಾ ಇರ್ತೀನಿ ನಾನು ನವಿಲ್ಗಿರಿ ಕಾರ್ಯಕ್ರಮದಲ್ಲಿ 12:18 ವಿಜಯಪ್ರಕಾಶ್ ಅವರ ಧ್ವನಿ.

ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನವಿಲ್ಗರಿಯಲ್ಲಿ. ನಾವು ಮಳೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಫೇಡ ಕುಟ್ಟಿಗಿನ ನಾನು ಇಲ್ಲಿ ಆ್ಯಕ್ಚುಲಿ ಟ್ಯೂನ್ಗೆ ಬರ್ತಾನೆ ಇಲ್ಲ, ನನಗೊಂಥರ ಇವತ್ತು ಗಾಬರಿ ಗಾಬರಿ ಆಗ್ತಾ ಇದೆ, ಯಾಕಂತಲೇ ಗೊತ್ತಿಲ್ಲ. ಮೆಸೇಜ್ ಕಳಿಸಿದ್ದಾರೆ ಶಾಂತಾಚಾರ್ಯ ಅವರು, ಗಾಬರಿ ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಮಾಡಿ ಅಂದ್ಬಿಟ್ಟು ಅಂತ. ಅದೇನೋ ನಿಮ್ಗಳು ಕಂಡ್ರೆ ನಂಗೆ ಅಷ್ಟು ಭಯ ಗೊತ್ತಾ, ನಿಮ್ಮ ಮುಖಗಳನ್ನು ನೋಡಿಲ್ಲ ಅಂದರೂ ಭಯ ನನಗೆ. ಈ ಟೈಮಲ್ಲೇ ನಮಗೆ ಒಳಗಡೆ ಇರೋ ಕವಿ ಕವಿಯತ್ರಿ ಎಲ್ಲ ಜಾಗೃತವಾಗಿಬಿಟ್ಟು ಒಂದಷ್ಟು ಕವಿತೆಗಳನ್ನು ಇಲ್ಲದೆ ಇರೋ ಇಂಕ್ ಇಲ್ಲದೆ ಇರೋ ಪೆನ್ನಲ್ಲಿ ಸಹ ಹುಡುಕಿ ಬರೆಯೋಕ್ಕೆ ಶುರು ಮಾಡಿಬಿಡ್ತೀವಿ ಮಳೆ ನೋಡಿದ ತಕ್ಷಣ ಅಂತ ಹೇಳ್ಬೋದು ಅಲ್ವಾ. ಹಾಗೆಯೇ ಒಂದೊಳ್ಳೆ ಹಾಡು ಬರ್ತಿದ್ರೆ ಕೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಕಾರಲ್ಲಿದ್ದರೆ ತಂಪಾದ ಗಾಳಿ, ಮಲೆ ಹನಿ, ಇದನ್ನೆಲ್ಲ ನೋಡ್ತಾ ನೋಡ್ತಾ ಹಾಗೆ ಪಕ್ಕದಲ್ಲಿ ಒಂದು ಹುಡುಗಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅನಿಸುತ್ತೆ. ಇವಾಗ ಇನ್ನೂ ಸ್ವಲ್ಪ ಹತ್ತಿರ ಹೋಗಿ ಹೇಳೋದಾದರೆ ಚುಪ್ಪ ಚುಪ್ಪಿ ಮೆಸೇಜ್ಗಳು ಎಷ್ಟು ಹೋಗುತ್ತೆ ಗೊತ್ತಾ. ಲವ್ವರ್ಸ್ ಇದ್ರೆ ಐ ಲವ್ ಯು ಚಿನ್ನ, ಐ ಟು ಲವ್ ಯು ಮುದು, ಹಿಂಗೆಲ್ಲ ಹೇಳ್ತೀವಿ ಅಲ್ವಾ. ಅಯ್ಯೋ ಹಾಗೆ ಅಂತ ತಕ್ಷಣ ನಿಮ್ಮ ಕೆನ್ನೆ ನೋಡು ಎಷ್ಟು ಕೆಂಪಾಗ್ತಾ ಇದೆ, ನಂಗೆ ಹೇಳ್ತಿರೋ ನಾಚಿಕೆ ಆಗ್ತಿದೆ, ನಿಮಗಾಗಲ್ವಾ. ಹೀಗೆ ನಾವು ಎಷ್ಟೊಂದು ನೆನಪುಗಳನ್ನು ಬಚ್ಚಿಟ್ಕೊಂಡಿರ್ತೀವಿ ಮಳೆ ವಿಷಯ ಬಂದಾಗ. ಯಾವುದೋ ಒಂದು

ಘಟನೆಯ ನೆನಪಿರಬಹುದು ಅಥವಾ ಸಿಹಿ ಘಟನೆಯ ನೆನಪಿರಬಹುದು. ಹಂಚ್ಕೊಳ್ಳಿ ಅಂತ ಹೇಳಿದ್ದೆ. ಅದಕ್ಕೆ ಪ್ರತಿಮಾ ಸಾನ್ವಿಯವರು ಹೊಸನಗರದಿಂದ ಮೆಸೇಜ್ ಕಳಿಸಿದ್ದಾರೆ. ಮಳೆ ಅಂದ್ರೆ ಸವಿ ಸವಿ ನೆನಪುಗಳೇ, ಬಿಸಿ ಬಿಸಿ ಕಾಫಿ ಕೈಯಲ್ಲಿ, ಮಲೆಗಳಲ್ಲಿ ಮದುಮಗಳು ಓದ್ತಾ ಇದ್ರೆ ಆಹಾ, ನಾವು ಮಳೆಯಲ್ಲಿ ನೆನೆದಷ್ಟೇ, ಕಾಡಲ್ಲಿ ಓಡಾಡಿದಷ್ಟೇ ಸಂತೋಷ ಆಗುತ್ತೆ ಅಂತ ಹೇಳಿದ್ರು. ಹೌದು, ಪುಸ್ತಕ ಓದೋದು ಒಂದೊಳ್ಳೆ ಅಭ್ಯಾಸನೇ. ಅದಲ್ಲದೇನೆ ಕೆಲವೊಂದಷ್ಟು ಕಹಿ ನೆನಪುಗಳು, ಆಗ್ಲೇ ಹೇಳಿದಾಗೆ ಗಾಡಿ ಕೆಟ್ಟೋದ್ರೆ, ಮಕ್ಕಳು ಮನೆಯಲ್ಲಿ ಕಾಯ್ತಿದ್ರೆ, ಏನೋ ಒಂದು ಟೆನ್ಷನ್ ಇದ್ರೆ, ಅಥವಾ ಯಾವುದೋ ಒಂದು ಯಾರ ಹತ್ರನೂ ಬೈಸ್ಕೊಂಡಿರೋದಿರ್ಬಹುದು, ಅಥವಾ ಏನೋ ಒಂದು ಗಜ್ಜಿ ಬಿಜಿ ಜಗಳ ಆಗಿರಬಹುದು, ಅಥವಾ ಏನೋ ಕಳ್ಕೊಂಡಿರಬಹುದು ಮಳೆಯಲ್ಲಿ ನಾವು, ಇಂಥದ್ದೇ ಸನ್ನಿವೇಶಗಳು ತುಂಬಷ್ಟು ನಮ್ಮ ಜೀವನದಲ್ಲಿ ನಡೆದು ಅದೊಂಥರ ಕಹಿ ನೆನಪಾಗಿ ಉಳ್ಕೊಂಡಿರುತ್ತೆ. ಇನ್ನು ಸಿಹಿ ನೆನಪು ಅಂತ ಹೇಳಿದ ತಕ್ಷಣ ನಮಗೆ ಗೊತ್ತೋ ಗೊತ್ತಿದೆನೋ, ಹೊರಗಡೆ ಬಂದು ನಿಂತ ತಕ್ಷಣ ಮಳೆಯಲ್ಲಿ ಯಾರಾದರೂ ಆಟಾಡ್ತಿರ್ತಾರೆ, ಅದನ್ನು ನೋಡಿ ಆಹಾ ಎಷ್ಟು ಮುದ್ದಾಗಿದೆ ಅಲ್ಲ ಆ ಮಗು, ಮಳೆ ಚಿಗಿ ಚಿಗಿ ನಿನ್ನೆ ಆಟಾಡ್ತಾ ಇದೆ ಅಂತ ನೋಡಿದಂಥ ನೆನಪುಗಳಿರ್ಬೋದು. ಇಂಥದ್ದೇ ಯಾವುದೇ ಒಂದು ನೆನಪಿದ್ರೆ ನಮ್ಮ ಸಂಖ್ಯೆ ಕಾಯ್ತಾ ಇದೆ, 9480901013. ನೀವು ಮೆಸೇಜ್ ಮಾಡಬೇಕಾಗಿರುವಂಥ ವಾಟ್ಸ್ಆ್ಯಪ್ ನಂಬರ್. ನಾನು ದೀಪಾ, ನಿಮ್ಮ ಜೊತೆಗೆ ಮುಂದಿನ ಗೀತೆ ನಿಮಗೋಸ್ಕರ ಟ್ಯೂನ್ ಅಪ್ ಆಗಿದೆ, ಕೇಳ್ತಾ ಇದ್ದೀರಾ ಕನ್ನಡ ಕಾಮನ ಬಿಲ್ಲು.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಆ ಹಾಡನ್ನು ಕೇಳ್ಕೊಂಡು ಬಂದ್ರಿ ನೀವು. ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು, ನಾವು ಮಳೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ನನಗೆ ತುಂಬ ಸ್ಕೂಲ್ ಡೇಸ್ ಜಾಸ್ತಿ ನೆನಪಾಗ್ತಾ ಇತ್ತು. ಯಾವಾಗಲೂ ಸಾಕ್ಸ್ ಶೂಸ್ ಎಲ್ಲ ಒದ್ದೆ ಮಾಡಿಕೊಂಡು ರೋಡಲ್ಲಿ ಹರಿಯೋ ನೀರನ್ನು ಹಂಗೆ ಕಾಲಲ್ಲೆಲ್ಲ ಆಡಿಸ್ಕೊಂಡು ಮನೆಗೆ ಲೇಟಾಗಿ ಹೋಗೋದು. ಇದೇ ನನಗೆ ಅಮ್ಮ ಚೆನ್ನಾಗಿ ಬೈಯೋದು, ಏನು ಕೊಳಕಿ ನೀನು ಅಂದ್ಬಿಟ್ಟು ಅಂತ. ಅದೆಲ್ಲ ಕಾಮನ್ ಬಿಡಿ, ಎಲ್ಲ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಆಟಾಡಿರುವಂಥದ್ದೇ. ವಾತಾವರಣದಲ್ಲಿ ತೇವಾಂಶವು ತಂಪಾಗಿರುವಂಥದ್ದಕ್ಕೆ ಇದನ್ನು ಏನು ಹೇಳ್ತೀವಿ, ಮಳೆಯ ಪ್ರಕ್ರಿಯೆ ಅಂತ ಹೇಳ್ತೇವೆ. ಹಾಗೆಯೇ ಜಲಚಕ್ರದ ಪ್ರಮುಖ

ಭಾಗವಾಗಿದ್ದು ಪ್ರಕೃತಿಯ ಸಮತೋಲನಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನೋದು ಒಂದು ಮಾಹಿತಿ. ಮಳೆಯ ಬಗ್ಗೆ ಪ್ರಮುಖವಾದಂಥ ಮಾಹಿತಿಗಳಲ್ಲಿ ಇನ್ನೊಂದು ಏನು ಅಂದರೆ, ಮೋಡಗಳಲ್ಲಿರುವ ನೀರಿನ ಹನಿಗಳು ಭಾರವಾಗಿ ಗುರುತ್ವಾಕರ್ಷಣೆಯ ಬಲದಿಂದ ಭೂಮಿಯ ಮೇಲೆ ಬೀಳುವುದನ್ನು ಮಳೆ ಅಂತ ಕರೀತಾರೆ. ಮಳೆಗಾಲ ಅಂದರೆ ಮಾನ್ಸೂನ್, ರಾಗ ಅಲ್ಲ, ಮಾನ್ಸೂನ್ ಅಷ್ಟೇ. ಭಾರತದಲ್ಲಿ ಸಾಮಾನ್ಯವಾಗಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಮಳೆಗಾಲ ಇರುತ್ತೆ. ಇದು ಕೃಷಿ ಮತ್ತು ಅಂತರ್ಜಾಲ ಮಟ್ಟ ಹೆಚ್ಚಾಗಲು ಬಹಳ ಮುಖ್ಯವಾದದ್ದು. ಕುಡಿಯಲು ಶುದ್ಧ ನೀರು ಬೇಕಿದ್ರೆ, ರೈತರಿಗೆ ಬೆಳೆ ಬೆಳೆಯಲು ಸಹಾಯ ಮಾಡುವುದಕ್ಕೆ, ಪರಿಸರವನ್ನು ತಂಪು ಮತ್ತು ಹಚ್ಚ ಹಸಿರಾಗಿಡುವುದಕ್ಕೆ ಮಳೆ ಬೇಕೇ ಬೇಕು. ಮಳೆ ಕೊಯ್ಲು ಅಂದರೆ ರೈನ್ ಹಾರ್ವೆಸ್ಟಿಂಗ್ ಅಂತಿರಲ್ಲ, ಅದು ಮಳೆ ನೀರನ್ನು ವ್ಯರ್ಥ ಮಾಡದೆ ಮನೆಯ ಅಂಗಳದಲ್ಲಿ ಅಥವಾ ಟ್ಯಾಂಕ್ಗಳಲ್ಲಿ ಸಂಗ್ರಹಿಸಿ ಮರುಬಳಕೆ ಮಾಡಬಹುದು. ಇದರ ಬಗ್ಗೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿಯವರು ಖಂಡಿತ ನಿಮಗೆ ಸಹಾಯ ಮಾಡ್ತಾರೆ. ಮಳೆ ಬಂದರೆ ಫಸ್ಟ್ ಬೈಕೊಳ್ಳೋದು ಯಾರು ಗೊತ್ತಾ? ರೋಡ್ ಸೈಡ್ ವ್ಯಾಪಾರ ಮಾಡೋರು. ನಮಗೆ ತರಕಾರಿ ಮರಕ್ಕಾಗಲ್ಲ, ನಮಗೆ ಹಣ್ಣು ಮರಕ್ಕಾಗಲ್ಲ, ನಮಗೆ ಬುಕ್ಸ್ ಮರಕ್ಕಾಗಲ್ಲ, ನಮ್ಗೆ ಏನು ಸಾಮಾನು ಮರಕ್ಕಾಗಲ್ಲ. ಈ ಮಳೆ ಬಂದರೆ ಬಲೇ ತಲೆನೋವಪ್ಪ, ಯಾರು ಮನೆಯಿಂದ ಆಚೆನೆ ಬರಲ್ಲ, ವ್ಯಾಪಾರ ಆಗಲ್ಲ, ಕಾಸು ಸಿಗಲ್ಲ ಅಂದ್ಬಿಟ್ಟು ಅಂತ ಎಲ್ಲರೂ ಮನೆಯಲ್ಲಿ ಬೆರ್ಶೀಟ್ ಹಾಕ್ಕೊಂಡು ಗಪ್ಚುಪ್ ಅಂತ ಸೈಲೆಂಟಾಗಿ ಮೊಬೈಲ್ ಒಳಗಡೆ ನೋಡ್ತಿರ್ತಾರೆ, ಇಲ್ಲ ಟಿವಿ ನೋಡ್ತಿರ್ತಾರೆ, ಮುಂದೇನಾಗುತ್ತೆ ಅಂದ್ಬಿಟ್ಟು ಕ್ರಿಕೆಟ್ ನೋಡ್ತಿರ್ತಾರೆ, ಇನ್ನೇನಾಗುತ್ತೆ, ಅಯ್ಯಯ್ಯೋ ಮಳೆ ಬಂದರೆ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಯೋಕ್ಕಾಗಿಲ್ಲ ಅಂತ ಬೇಜಾರು ಮಾಡ್ಕೊತಿರ್ತಾರೆ. ಓಕೆ, ಮಳೆ ಬಗ್ಗೆ ತುಂಬಾ ತುಂಬಷ್ಟು ಜನ ಮಾಹಿತಿಯನ್ನು ಕಳಿಸಿದ್ದೀರಾ. ನವಿಲ್ಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಿದೆ ಅಂದ್ಬಿಟ್ಟು ಅಂತ ಮೆಸೇಜ್ ಕಳಿಸಿದ. ಆಯಿತು, ಕಾರ್ಯಕ್ರಮ ಚೆನ್ನಾಗೇ ಇರುತ್ತೆ. ನಿಮಗೆ ಯಾವುದಾದ್ರೂ ಕಹಿ ನೆನಪು ಸಿಹಿ ನೆನಪಿದ್ರೆ ಹಂಚ್ಕೊಳ್ಳಿ ಅಂತ ಹೇಳ್ತಾನೆ ಇದ್ದೀನಿ. ನಮ್ಮ ಸಂಖ್ಯೆ 9408091013. ಕಾರ್ಯಕ್ರಮ ಚೆನ್ನಾಗಿದೆ, ವಿಷಯ ಚೆನ್ನಾಗಿದೆ, ಸಾಂಗ್ ಸೂಪರ್, ನಿರೂಪಣೆ ಅತ್ಯುತ್ತಮ, ಎಲ್ಲ ಅರ್ಜಿಗಳಿಗೂ ಇದು ಡೆಡಿಕೇಟೆಡ್. ಮೋನಿಕಾ ಅವರು ದಾವಣಗೆರೆಯಿಂದ ಮೆಸೇಜ್ ಕಳಿಸಿದ್ದಾರೆ. ಓಕೆ, ಮುಂದಿನ ಹಾಡು ನಿಮಗೋಸ್ಕರ ಟ್ಯೂನ್ಡ್ ಅಂಡ್ ಲೈನ್ಡ್ ಅಪ್. ಕೇಳ್ತಾ ಇದ್ದೀರಾ ಕನ್ನಡ ಕಾಮನ ಬಿಲ್ಲು. ನಮಸ್ಕಾರ, ನವಿಲ್ಗರಿ ಕಾರ್ಯಕ್ರಮ 12:30 ಸಮಯ.

ಪ್ರಸಿದ್ಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಹೊಸ ಪ್ರತಿಭೆ. ಸದ್ಯಕ್ಕೆ ಬಹಳಷ್ಟು ಹಾಡುಗಳನ್ನು ಹಾಡೋಕ್ಕೆ ಶುರು ಮಾಡಿದ್ದಾರೆ ಅವರು. ಅವ್ರ ಧ್ವನಿ ಒಂಥರ ಕ್ಲಾಸಿಕಲ್ ಟ್ಯೂನಿಗೆ ಮಾಡ್ರನ್ ಟಚ್ ಕೊಟ್ಟಿರೋ ಥರ ಇದೆ. ನಿಮ್ಗಳ ಜೊತೆ ಎಲ್ಲ ಟೂ ಬಿಟ್ಬಿಡ್ತಾರೆ ನಿಜವಾಗ್ಲೂ ಎಲ್ಲ ಆಕಾಶವಾಣಿ ಆರ್ಜೆಗಳು. ನಿಜವಾಗ್ಲೂ ಟೂನಾ ಟೂನಾ ಸೇನಾ ಸೇನೆ ಅಲ್ವಾ? ಓಕೆ, ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ. ಹಾ, ಹಾಗಂದ ತಕ್ಷಣ ಮೆಸೇಜ್ ಬಂದ್ಬಿಡ್ತು ನೋಡಿ. ನಮ್ಮ ಸಂಖ್ಯೆ 9484901013 ಅಂತ ಹೇಳಿದ್ದೆ. ಮೆಸೇಜ್ ಕಳಿಸಿ ನಿಮ್ಗೆ ಯಾವುದಾದ್ರೂ ಒಂದು ಕಹಿ ನೆನಪು, ಸಿಹಿ ನೆನಪಿದ್ರೆ ಮಳೆಗಾಲದ ಬಗ್ಗೆ, ಮಳೆ ನೆನಪಿನ ಬಗ್ಗೆ ಅಂದ್ಬಿಟ್ಟು ಅಂತ. ಕಾಗದ ದೋಣಿಗಳನ್ನು ನೀರಿನಲ್ಲಿ ತೇಲಿ ಬಿಡುವುದು, ಸ್ನೇಹಿತರೊಂದಿಗೆ ಜುಡುಜುಡು ಹರಿಯುವ ನೀರಿನಲ್ಲಿ ಆಡುವುದು ಒಂದು ಮರೆಯಲಾಗದ ಅನುಭವ. ಮೊದಲ ಮಳೆಯ ಹನಿಗಳು ಒಣಗಿದ ನೆಲಕ್ಕೆ ಬಿದ್ದಾಗ ಬರುವ ಆ ಹಸಿ ಹಸಿ ಮಣ್ಣಿನ ಸುವಾಸನೆ ಅದ್ಭುತ. ಇದು ಮನಸ್ಸಿಗೆ ಹೊಸ ಚೈತನ್ಯವನ್ನು ನೀಡುತ್ತೆ ಅಂದ್ಬಿಟ್ಟು ಕಿಶನ್ ರೋಷನ್, ಶೋಭಾರಾಣಿಯವರು ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಕಳಿಸಿದ್ದಾರೆ. ಓ ವೆರಿ ನೈಸ್, ಇಷ್ಟೊಂದೆಲ್ಲ ನೆನಪಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು ನಿಮ್ಮ ಒಳಗಡೆ ಇರೋ ಕವಿ ಕವಿಯತ್ರಿ ಆಚೆ ಬರ್ತಾರೆ ನೋಡಿ ಇವಾಗ ಅಂದ್ಬಿಟ್ಟು ಅಲ್ವಾ. ಹೌದು, ನಮ್ಮೆಲ್ಲರಿಗೆ ಕಾರ್ಯಕ್ರಮ ಚೆನ್ನಾಗಿದೆ, ಹಾಡುಗಳು ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಮೆಸೇಜ್ ಕಳಿಸಿದ್ದಾರೆ ಪುತ್ತೋರ್ ಇಂದ. ನಂಬರ್ ಎಣಿಂಗ್ ವಿತ್ 815. ಥ್ಯಾಂಕ್ ಯು ಸೋ ಮಚ್. ನಿಮಗೋಸ್ಕರ ಇನ್ನೂ ಬ್ಯೂಟಿಫುಲ್ ಆದ ಟ್ರ್ಯಾಕ್ಸ್ ಲೈನಪ್ ಆಗಿರುತ್ತೆ. ಹಾಗೆ ಮೆಸೇಜ್ ಒಬ್ರು ಕೇಳಿದ್ರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ, ತುಂಬ ಜನ ಮಾತಾಡ್ತಾರೆ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಅಂದ್ಬಿಟ್ಟು ಅಂತ. ಮಳೆ ಕೊಯ್ಲು ಅನ್ನೋದು ಮಳೆ ನೀರನ್ನು ವ್ಯರ್ಥ ಮಾಡದೆ ಮನೆಯ ಅಂಗಳದಲ್ಲಿ ಅಥವಾ ಟ್ಯಾಂಕ್ಗಳಲ್ಲಿ ಸಂಗ್ರಹಿಸಿ ಅದನ್ನು ಮರುಬಳಕೆ ಮಾಡುವಂಥದ್ದು. ಇದಕ್ಕೆ ಇದನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಥವಾ ನಾವು ಹೀಗೆ ಇದನ್ನು ಹೆಂಗೆ ಅಳವಡಿಸ್ಕೊಳ್ಳೋ ಅನ್ನೋ ಮಾಹಿತಿ ನಿಮ್ಗೆ ಏನಾದರೂ ಬೇಕಿದ್ರೆ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ ಖಂಡಿತ ನಿಮಗೆ ಸಹಾಯ ಮಾಡುತ್ತೆ. ನೀವು ಇಂಟರ್ನೆಟ್ಟಲ್ಲಿ ಹೋಗಿ ಹುಡುಕಿದ್ರೆ ಅವ್ರು ವೆಬ್ಸೈಟ್ ಸಿಗುತ್ತೆ, ಹಾಗೆ ಇನ್ಫಾರ್ಮೇಷನ್ ಸಹ ಸಿಗುತ್ತೆ ನಿಮಗೋಸ್ಕರ. ಮಳೆ ಬಗ್ಗೆ ಒಂದಷ್ಟು ಮಾತನ್ನು ಆಡಿ ಇವತ್ತು ನಾವೇನೆಲ್ಲ ಸಾಧ್ಯ ಅದನ್ನೆಲ್ಲ ನೆನಪುಗಳನ್ನು ಮೆಲುಕು ಹಾಕಿದ್ದೀವಿ. ಒಂದಷ್ಟು ಜನಕ್ಕೆ ಬೇಜಾರಾಗುತ್ತೆ, ಒಂದಷ್ಟು ಜನಕ್ಕೆ ಸಂತೋಷ ಆಗುತ್ತೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಓಕೆ, ಮುಂದಿನ ವಾರ ಸಿಗೋಣ. ಈಗ ಎರಡು ಹಾಡು ನಿಮಗೋಸ್ಕರ ಲೈನ್ ಅಪ್ ಆಗಿದೆ. ಕೇಳ್ತಾ ಇರಿ ಕನ್ನಡ ಕಾಮನವಿಲ್ಲು. ನಮಸ್ಕಾರ, ಮುಂದಿನ ವಾರ ನಮ್ಮ ನಿಮ್ಮ ಭೇಟಿ ಇನ್ನೊಂದು ಟಾಪಿಕ್ ಜೊತೆಗೆ. ಬಾಯ್.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 1:22. ಈ ಸಮಯದ ಕಾರ್ಯಕ್ರಮ ಕರೆಯಲಿ ಕೈರುಚಿ ಕಾರ್ಯಕ್ರಮ, ಕರೆಯಲಿ ನಿಮ್ಮ ಕೈರುಚಿಯನ್ನು ನಮಗೆ ತಿಳಿಸುವಂತಹ ಕಾರ್ಯಕ್ರಮ. ಹಾಗಾದರೆ ಇನ್ನೆತ್ತಡ ನೀವೆಲ್ಲ ನಮಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಒಂದು ಅಡುಗೆ ಮಾಡುವ ವಿಧಾನವನ್ನು ನಮ್ಮೊಂದಿಗೆ ಹಂಚಿಕೋಬಹುದು. ನಮ್ಮ ಸಂಖ್ಯೆ 0802228206. ನಮ್ಮ ಸಂಖ್ಯೆ ಮತ್ತೊಮ್ಮೆ 0802228206. ಈ ಸಂಖ್ಯೆಗೆ ನೀವು ನಮಗೆ ಕರೆ ಮಾಡಿ ನಿಮ್ಮ ಕೈರುಚಿಯನ್ನು ನಮ್ಮ ಕೇಳುಗರ ಜೊತೆಗೆ ಹಂಚ್ಕೋಬಹುದು ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಹೇಳುತ್ತಾ ನಿಮ್ಮ ಕರೆಗಾಗಿ ಕಾಯ್ತಾ ಇರ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಹಾಡು ಲ್ಯಾಂಡ್ ಲಾರ್ಡ್ ಚಿತ್ರದಿಂದ ನಿಮಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಸ್ನೇಹಿತರೆ, ಲ್ಯಾಂಡ್ ಲಾರ್ಡ್ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಸಂಚಿತ್ ಹೆಗಡೆ ಹಾಗೂ ಹರ್ಷಿಕಾ ದೇವನಾಥ್ ಅವರ ಧ್ವನಿಯಲ್ಲಿ ಬಂದಂತಹ ಹಾಡಿಗೆ ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ಹಾಗೂ ಅಜನೇಶ್ ಬಿ ಲೋಕನಾಥ್ ಅವರ ಸಂಗೀತವಿತ್ತು. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಇಂದು ಒಂದು ರೆಸಿಪಿಯನ್ನ ಹೇಳುವಂತಹ ಸಮಯ. ಹೆಚ್ಚಾಗಿ ಅಜೀರ್ಣ ಆದವರಿಗೆ ಇದು ತುಂಬ ಒಳ್ಳೆ ತಂಬುಳಿ ಅಂತ ಹೇಳ್ಬೋದು. ಒಂದು ತಂಬುಳಿಯ ರೆಸಿಪಿಯನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಇದಕ್ಕೆ ಜೀರಿಗೆ ತಂಬುಳಿ ಅಥವಾ ತಂಬುಳಿ ಅಂತಲೇ ಕರೀತಾರೆ. ಇದನ್ನು ಮಾಡೋದು ತುಂಬ ಸುಲಭ. ಇದಕ್ಕೆ ಬೇಯಿಸೋದೆಲ್ಲ, ಗ್ಯಾಸ್ ಎಲ್ಲ ಏನು ಬೇಡ. ಇದೊಂಥರ ಗ್ಯಾಸ್ ಫ್ರೀ ಸಾರು ಅಂತ ಹೇಳ್ಬೋದು. ಅಂದರೆ ಬೆಂಕಿ ಇಲ್ಲದೆ ಕುದಿಸದೆ ಬೇಯಿಸದೆ ಮಾಡುವಂಥ ಸಾರು. ಗ್ಯಾಸ್ ಅಭಾವ ಎಲ್ಲ ಆದಾಗ ನಾವು ಗ್ಯಾಸ್ ಇಲ್ಲದೆ ಯಾವ ಥರದ ಅಡುಗೆಗಳನ್ನ ಮಾಡ್ಬೋದು ಅಂತ ಯೋಚನೆ ಮಾಡುವಾಗ ಇಂಥದ್ದೊಂದು ಅಡುಗೆ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹೆಚ್ಚಾಗಿ ಯಾರಿಗಾದರೂ ಹೊಟ್ಟೆಯಲ್ಲಿ ಸಮಸ್ಯೆ ಆಗಿದ್ದರೆ, ಅಜೀರ್ಣದ ಸಮಸ್ಯೆಗಳಾಗಿದ್ದಾಗ ತುಂಬ ಒಳ್ಳೆ ಸಾರು ಅಂತ ಹೇಳಬಹುದು. ಹಾಗಾದರೆ ಈ ಸಾರಿನ ರೆಸಿಪಿಯನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ಅಂದರೆ, ಅಕ್ಕಿಯನ್ನು ತೊಳೆದ ನೀರು, ಅಕ್ಕಚ್ಚು ಅಂತ ಕರೀತಾರೆ. ಅಕ್ಕಿನ ತೊಳೆದು ಒಂದು ಸಲ ತೊಳೆದು ನೀರನ್ನ ಚೆಲ್ಲಿ ಎರಡನೇ ಸಲ ತೊಳೆದಾದ್ಮೇಲೆ ಬರುವಂಥ ನೀರನ್ನು ಅಕ್ಕಚ್ಚು ಅಂತ ಕರೀತಾರೆ. ಆ ಅಕ್ಕಿ ತೊಳೆದ ನೀರಿದ್ದರೆ ಈ ಇದು ಇನ್ನೂ ಜಾಸ್ತಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ಆನಂತರ ಒಂದು ಎರಡು ಸ್ಪೂನಷ್ಟು ಕೊಬ್ಬರಿ, ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು, ಬೆಳ್ಳುಳ್ಳಿ ಒಂದು ಐದಾರು ಎಸಳು, ಈರುಳ್ಳಿ ಒಂದು ಅರ್ಧ, ಆಮೇಲೆ ಖಾರದ ಪುಡಿ ಒಂದು ಚಮಚ, ಹುಣಸೆಹಣ್ಣು, ಒಂದು ಲಿಂಬೆಹಣ್ಣಿನ ಗಾತ್ರ, ಇದಷ್ಟನ್ನು ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಬಬೇಕು. ಏನೇನು ಅಂತ ಇನ್ನೊಮ್ಮೆ ಹೇಳ್ತೀನಿ. ಕೊಬ್ಬರಿ ಒಂದು ಸ್ಪೂನು, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ಖಾರದ ಪುಡಿ, ಹುಣಸೆಹಣ್ಣು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಷ್ಟನ್ನು ಹಾಕಿ ನುಣ್ಣಗೆ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಚೆನ್ನಾಗಿ ಸಣ್ಣಕ್ಕೆ ಪೇಸ್ಟ್, ನುಣ್ಣಗೆ ಪೇಸ್ಟ್ ಮಾಡಿ ಆದಮೇಲೆ ಇದಕ್ಕೆ ಅಕ್ಕಿ ತೊಳೆದ ನೀರೇನಿತ್ತು ಅಕ್ಕಚ್ಚು ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದರೆ ಈ ಸಾರು ರೆಡಿಯಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ರುಚಿ ಅಷ್ಟೇ ಅಲ್ಲದೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದಾದಂಥ ತಂಬುಳಿ ಇದು. ಮತ್ತು ತುಂಬ ಈಸಿ ಆ್ಯಂಡ್ ಸಿಂಪಲ್ ಕೂಡ. ನೀವು ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸೊಪ್ಪಿನ ಪಲ್ಯ ಇರಬಹುದು, ಬೇರೆ ಉಪ್ಪಿನಕಾಯಿ ಈ ಥರದ್ದೆಲ್ಲ ನೆಂಚ್ಕೊಂಡು ತಿಂದರೆ ಒಂದು ಒಳ್ಳೆ ಊಟ ಆಗುತ್ತೆ. ಸಿಂಪಲ್ ಆಗಿರುವಂಥ ರೆಸಿಪಿ, ಎಟ್ ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಇವತ್ತು. ಈ ರೆಸಿಪಿ ನಿಮಗೂ ಸಹ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಕರೆಯಲಿ ಕೈರುಚಿ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ. ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇಷ್ಟೊತ್ತು ಜೊತೆಯಾಗಿದ್ದು ನಾನು ಆರ್ ಜಿ ಸಿಂಧು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟ್ರದ ಬದ್ಧತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಹಾಗೂ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ವಾರ್ತೆಗಳ ವಿವರ: ಭಾರತೀಯ ಬುಡಕಟ್ಟು ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಭಗವಾನ್ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ಈ ಹಿನ್ನೆಲೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿಗಳು ದರ್ತಿ ಆಬಾ ಅವರ ಜೀವನವು ಧೈರ್ಯ, ಸ್ವಾಭಿಮಾನ ಮತ್ತು ನ್ಯಾಯಕ್ಕಾಗಿ ಅಚಲ ಬದ್ಧತೆಯನ್ನು ಸಂಕೇತಿಸುತ್ತದೆ. ಐತಿಹಾಸಿಕ ಉಲ್ಗುಲನ್ ಚಳವಳಿಯ ಮೂಲಕ ಬಿರ್ಸಾ ಮುಂಡಾ ದಬ್ಬಾಳಿಕೆಯ ವಿರುದ್ಧ ಪ್ರತಿರೋಧದ ಮನೋಭಾವವನ್ನು ಜಾಗೃತಗೊಳಿಸಿದರು. ಬುಡಕಟ್ಟು ಸಮುದಾಯಗಳು ತಮ್ಮ ಹಕ್ಕುಗಳು ಮತ್ತು ಘನತೆಯನ್ನು ರಕ್ಷಿಸಲು ಪ್ರೇರೇಪಿಸಿದರು ಎಂದು ಹೇಳಿದರು. ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜ ಸುಧಾರಕ ಬಿರ್ಸಾ ಮುಂಡಾ ಅವರಿಗೆ ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ಗೌರವ ಸಲ್ಲಿಸಿದರು. ತಾಯ್ನಾಡಿಗಾಗಿ ಅವರ ಸರ್ವೋಚ್ಚ ತ್ಯಾಗದ ಕಥೆಯು ದೇಶದ ಪ್ರತಿಯೊಂದು ಪೀಳಿಗೆಯಲ್ಲೂ ದೇಶಭಕ್ತಿಯ ಮನೋಭಾವವನ್ನು ಪ್ರೇರೇಪಿಸುತ್ತದೆ ಎಂದು ಅವರು ಹೇಳಿದರು. ಪ್ರಧಾನಿ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ಹುತಾತ್ಮ ದಿನದಂದು ಧರ್ತಿ ಆಬಾ ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಲಕ್ಷಾಂತರ ನಮನಗಳು, ಅವರು ಜಲ ಅರಣ್ಯಗಳು ಮತ್ತು ಭೂಮಿಯನ್ನು ರಕ್ಷಿಸಲು ಅದಮ್ಯ ಧೈರ್ಯದಿಂದ ವಿದೇಶಿ ಆಡಳಿತದ ವಿರುದ್ಧ ಹೋರಾಡಿದರು ಎಂದು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಉಲ್ಗುಲನ್ ಚಳವಳಿಯ ಮೂಲಕ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಬಿರ್ಸಾ ಮುಂಡಾ ಸ್ವಾತಂತ್ರ್ಯದ ಕಹಳೆ ಊದಿದರು ಎಂದು ಹೇಳಿದರು. ಬಿರ್ಸಾ ಮುಂಡಾ ಅವರು ಬುಡಕಟ್ಟಿನ ಹೆಮ್ಮೆ, ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ಅಮರ ಸಂಕೇತ. ಬುಡಕಟ್ಟು ಸಮಾಜವನ್ನು ಸಂಘಟಿಸಿದ ಅವರು ನೀರು, ಅರಣ್ಯ ಮತ್ತು ಭೂಮಿಯ ಸಂರಕ್ಷಣೆಗೆ ಜನರ ಚಳವಳಿಯ ರೂಪವನ್ನು ನೀಡಿದರು. ಇಂದಿಗೂ ಸಹ ಧಾರ್ಮಿಕ ಮತಾಂತರದ ವಿರುದ್ಧ ಬಿರ್ಸಾ ಮುಂಡಾ ಅವರ ಹೋರಾಟಗಳು ಮತ್ತು ಬುಡಕಟ್ಟು ಸಮುದಾಯದ ಸಂರಕ್ಷಣೆಗಾಗಿ ಅವರ ಸಮರ್ಪಣೆ ಲಕ್ಷಾಂತರ ದೇಶವಾಸಿಗಳಿಗೆ ಸ್ಫೂರ್ತಿಯಾಗಿ ಉಳಿದಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ನೀತಿಯಿಂದ ಪ್ರೇರಿತವಾಗಿ ನಿರಂತರ ಪ್ರಯತ್ನಗಳ ಮೂಲಕ ದೇಶವು ಬಲವಾದ ಮತ್ತು ಸ್ವಾವಲಂಬಿ ಭಾರತವಾಗುವತ್ತ ಸಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಂಸ್ಕೃತ ಉಲ್ಲೇಖವನ್ನು ಹಂಚಿಕೊಂಡಿರುವ ಪ್ರಧಾನಿ, ಸಮರ್ಪಣೆ ಮತ್ತು ಸೇವಾ ಮನೋಭಾವವು ರಾಷ್ಟ್ರ ನಿರ್ಮಾಣಕ್ಕಾಗಿ ಸರ್ಕಾರದ ಅಮೂಲ್ಯ ಬಂಡವಾಳವಾಗಿದೆ. ಇತರರ ಕಲ್ಯಾಣವನ್ನು ಅಸೂಯೆ ಪಡೆದೆ ಉದಾತ್ತ ಕಾರ್ಯಗಳನ್ನು ಮಾಡಿದಾಗ ಒಬ್ಬ ವ್ಯಕ್ತಿಯನ್ನು ನಿಜವಾಗಿಯೂ ಬುದ್ಧಿವಂತ ಎಂದು ಕರೆಯಲಾಗುತ್ತದೆ ಎಂದು ಪ್ರಧಾನಿ ಹೇಳಿದರು. ಕಳೆದ 12 ವರ್ಷಗಳಲ್ಲಿ ದೇಶದ ಯುವಕರು, ಮಹಿಳೆಯರು ಮತ್ತು ರೈತರನ್ನು ಸಬಲೀಕರಣಗೊಳಿಸುವಲ್ಲಿ ಸರ್ಕಾರ ಯಾವುದೇ ಪ್ರಯತ್ನವನ್ನು ಕೂಡ ಬಿಟ್ಟಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. 1.4 ಶತಕೋಟಿ ನಾಗರಿಕರ ಆಶೀರ್ವಾದ ಮತ್ತು ರಾಷ್ಟ್ರ ಮೊದಲು ಎಂಬ ಮನೋಭಾವದೊಂದಿಗೆ ಸರ್ಕಾರವು ನಂಬಿಕೆ, ಅಭಿವೃದ್ಧಿ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಸಮರ್ಪಿತವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಹೇಳಿದ್ದಾರೆ. ಅವಿಶ್ರಾಂತ ಪ್ರಯತ್ನಗಳ ಪರಿಣಾಮದಿಂದಾಗಿ ಇಂದು ದೇಶವು ಮೂಲಸೌಕರ್ಯದಿಂದ ಡಿಜಿಟಲ್ ಕ್ರಾಂತಿಯವರೆಗೆ ಜಾಗತಿಕ ವೇದಿಕೆಯಲ್ಲಿ ಹೊಸ ಗುರುತನ್ನು ಗಳಿಸಿದೆ. ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪವನ್ನು ಸಾಕಾರಗೊಳಿಸಲು ಸರ್ಕಾರವು ಸೇವೆ, ಉತ್ತಮ ಆಡಳಿತ ಮತ್ತು ಸಮೃದ್ಧಿಯ ಈ ಹಾದಿಯಲ್ಲಿ ನಿರಂತರವಾಗಿ ಮುಂದುವರಿಯುತ್ತದೆ ಎಂದು ಪ್ರಧಾನಮಂತ್ರಿ ಒತ್ತಿ ಹೇಳಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು

0: ಪ್ರತಿಯೊಂದು ಸುರಕ್ಷಿತ ಗರ್ಭಧಾರಣೆಯು ರಾಷ್ಟ್ರವು ತನ್ನ ಮಹಿಳೆಯರ ಬಗೆಗಿನ ಬದ್ಧತೆಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ 10 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟ್ರವ್ಯಾಪಿ ಆಚರಣೆಗಳಿಗೆ ಚಾಲನೆ ನೀಡಿದರು. ರಾಷ್ಟ್ರೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ಪತ್ರಿಕೆಯ ಲೇಖನವೊಂದನ್ನು ಉಲ್ಲೇಖಿಸಿದ ಅವರು, ಕಳೆದ ದಶಕದಲ್ಲಿ ದೇಶದ ತಾಯಂದಿರ ಮರಣ ಅನುಪಾತದಲ್ಲಿನ ಗಮನಾರ್ಹ ಕುಸಿತವು ತಾಯಿಯ ಆರೋಗ್ಯ ರಕ್ಷಣೆಯಲ್ಲಿ ನಿರಂತರ ಪ್ರಯತ್ನಗಳು, ಬಲವಾದ ಸೇವಾ ವಿತರಣಾ ವ್ಯವಸ್ಥೆಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ನಡೆಸಲ್ಪಟ್ಟಿರುವುದನ್ನು ಜೆಪಿ ನಡ್ಡಾ ಎತ್ತಿ ತೋರಿಸಿದ್ದಾರೆ. ಇಂದು 10 ವರ್ಷಗಳನ್ನು ಪೂರೈಸುತ್ತಿರುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಈ ರೂಪಾಂತರದ ಹೃದಯ ಭಾಗವಾಗಿದೆ. ಪ್ರತಿ ತಿಂಗಳ 9ನೇ ದಿನವನ್ನು ತಾಯಿಯ ಆರೋಗ್ಯಕ್ಕೆ ಮೀಸಲಿಡುವ ಮೂಲಕ ಈ ಕಾರ್ಯಕ್ರಮ ಪ್ರತಿ ಗರ್ಭಧಾರಣೆಯು ಗರ್ಭಧಾರಣೆಯ ಅವಧಿಯಲ್ಲಿ ನಿರಂತರ ಆರೈಕೆ, ಮೇಲ್ವಿಚಾರಣೆ ಮತ್ತು ಬೆಂಬಲಕ್ಕೆ ಅರ್ಹವಾಗಿದೆ ಎಂಬುದನ್ನು ನೆನಪಿಸಿದೆ ಎಂದು ಹೇಳಿದರು. ಅಪಾಯದ ಗರ್ಭಧಾರಣೆಯನ್ನು ಮೊದಲೇ ಪತ್ತೆ ಹಚ್ಚುವುದು ಮತ್ತು ತ್ವರಿತ ನಿರ್ವಹಣೆಗೆ ಅನುಕೂಲವಾಗುವಂತೆ ತಾಯಂದಿರು ಹಾಗೂ ನವಜಾತ ಶಿಶುಗಳ ಮರಣವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ಈ ಕಾರ್ಯಕ್ರಮ ದೇಶಾದ್ಯಂತ ತಾಯಿಯ ಆರೋಗ್ಯ ಸೇವೆಗಳನ್ನು ಬಲಪಡಿಸಲು ಸಹಾಯ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿಯವರು 2016 ಜೂನ್ 9ರಂದು ಎಲ್ಲ ಗರ್ಭಿಣಿ ಮಹಿಳೆಯರಿಗೆ ಖಚಿತವಾದ ಸಮಗ್ರ ಮತ್ತು ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸಲು ಈ ಯೋಜನೆಯನ್ನು ಪ್ರಾರಂಭಿಸಿದ್ದರು. ದೇಶದ ಪ್ರತಿಯೊಬ್ಬ ಮಹಿಳೆಗೆ ಆರಂಭಿಕ ಅಪಾಯ ಪತ್ತೆ, ಸಕಾಲಕ ವೈದ್ಯಕೀಯ ನೆರವು ಮತ್ತು ಸುರಕ್ಷಿತ ಗರ್ಭಧಾರಣೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಈ ಯೋಜನೆಯಡಿಯಲ್ಲಿ 7,50,00,000 ಹೆಚ್ಚು ಗರ್ಭಿಣಿಯರು ಪ್ರಸವ ಪೂರ್ವ ಸೇವೆಗಳನ್ನು ಪಡೆದಿದ್ದಾರೆ. ಸರ್ಕಾರದ ನಿರಂತರ ಪ್ರಯತ್ನಗಳಿಂದಾಗಿ ಭಾರತದ ತಾಯಂದಿರ ಮರಣ ಅನುಪಾತ 43 ಅಂಕಗಳಷ್ಟು ಕಡಿಮೆಯಾಗಿದೆ. 2014-16ರಲ್ಲಿ ಪ್ರತಿ 100,000 ಜೀವಂತ ಜನನಗಳಿಗೆ 130 ತಾಯಂದಿರ ಮರಣಗಳಿಂದ 2022-24ರ ಅವಧಿಯಲ್ಲಿ 87ಕ್ಕೆ ಇಳಿದಿದೆ. ಆಚರಣೆಯ ಭಾಗವಾಗಿ ಗರ್ಭಿಣಿಯರು ಮತ್ತು ಅವರ ಕುಟುಂಬಗಳು ಉಚಿತ ಸೇವೆಗಳನ್ನು ಪಡೆಯುವಂತೆ ಪ್ರೋತ್ಸಾಹಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾಗೃತಿ ಮತ್ತು ಪ್ರಚಾರ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಈ ಸಂದರ್ಭದಲ್ಲಿ ವಿಶೇಷ 75 ರೂಪಾಯಿ ಸ್ಮರಣಾರ್ಥ ನಾಣ್ಯ ಮತ್ತು 5 ರೂಪಾಯಿ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭವಾಗಿದೆ. ಬ್ರೆಜಿಲ್, ಇಂಡೋನೇಷ್ಯಾ, ಚೀನಾ, ಇರಾನ್, ದಕ್ಷಿಣ ಆಫ್ರಿಕಾ, ಯುಎಇ ಮತ್ತು ಇತರೆ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಈ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. 21 ದೇಶಗಳ ಕೃಷಿ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂದು ಬಹು ಅಧಿವೇಶನಗಳು ನಡೆಯಲಿವೆ. ಪ್ರಮುಖ ವಿಷಯಗಳಲ್ಲಿ ಆಹಾರ ಭದ್ರತೆ, ಕೃಷಿ ನಾವೀನ್ಯತೆ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಸಣ್ಣ ರೈತರ ಸಬಲೀಕರಣ ಸೇರಿವೆ. ಈ ತಿಂಗಳ 12ರಂದು ಕೃಷಿ ಸಚಿವರ ನಡುವೆ ವಿಶೇಷ ಸಂವಾದ ನಡೆಯಲಿದೆ. ಇದು ಸಣ್ಣ ರೈತರು, ಮಹಿಳೆಯರು ಮತ್ತು ಯುವಕರ ಮೂಲಕ ಆಹಾರ ಭದ್ರತೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಜೂನ್ 13ರಂದು ಬ್ರಿಕ್ಸ್ ರಾಷ್ಟ್ರಗಳ ಸಚಿವರ ಸಭೆ ನಡೆಯಲಿದ್ದು, ವಿದೇಶಿ ಪ್ರತಿನಿಧಿಗಳು ಇಂದೋರ್ನ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯ ಅನುಭವವನ್ನು ಸಹ ಪಡೆಯುತ್ತಾರೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವು ದ್ವೇಷದ ಸಂಘಟಿತ ಕಾರ್ಯವನ್ನು ನಡೆಸುತ್ತಿದೆ ಎಂದು ಭಾರತ ತೀವ್ರವಾಗಿ ಖಂಡಿಸಿದೆ. ಪಾಕಿಸ್ತಾನ ತನ್ನ ನಾಗರಿಕರಲ್ಲಿ ಭಾರತದ ಬಗ್ಗೆ ಶಾಶ್ವತ ದ್ವೇಷವನ್ನು ಬೆಳೆಸಲು ಧಾರ್ಮಿಕ ಪರಿಭಾಷೆಯನ್ನು ಬಳಸಿಕೊಳ್ಳುತ್ತಿದೆ. ಇಸ್ಲಾಮಾಬಾದ್ ತನ್ನ ಸ್ವಂತ ಪ್ರದೇಶದೊಳಗೆ ಕಾರ್ಯನಿರ್ವಹಿಸುತ್ತಿರುವ ಉಗ್ರಗಾಮಿ ಸಂಘಟನೆಗಳನ್ನು ಫಿತ್ನಾ ಅಲ್ ಹಿಂದೂಸ್ತಾನ್ ಎಂದು ಹಣಪಟ್ಟಿ ಕಟ್ಟುವ ಮೂಲಕ ರಾಷ್ಟ್ರ ಪ್ರಾಯೋಜಿತ ತಪ್ಪು ಮಾಹಿತಿಯನ್ನು ಪ್ರಚಾರ ಮಾಡುತ್ತಿದೆ ಎಂದು ಭಾರತ ಇಸ್ಲಾಮಾಬಾದ್ ಅನ್ನು ಖಂಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧಿವೇಶನದಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್, ಇಸ್ಲಾಮಾಬಾದ್ ಕೇವಲ ನವದೆಹಲಿಯ ಮೇಲೆ ಆರೋಪ ಹೊರಿಸಲು ಪ್ರಯತ್ನಿಸುತ್ತಿದೆ, ಪಾಕಿಸ್ತಾನದ ರಾಜಕೀಯ ಚೌಕಟ್ಟು ಮತ್ತು ಆಡಳಿತದಲ್ಲಿ ಅದರ ಮಿಲಿಟರಿ ವಹಿಸಿದ ಪ್ರಬಲ ಪಾತ್ರವನ್ನು ಅವರು ವಿವರಿಸಿದರು.
4: Blaming neighbors for its own failures is an old Pakistani habit. Coming up with official notifications directing Pakistan's government agencies to start referring to groups inside its own borders as Fitna al-Hindustan is nothing but official.

0: officially sponsored misinformation and disinformation dressed in religious terminology. This is an outcome of an organized factory of hate coming from the deep state of Pakistan, which aims to keep their citizens in a state of permanent hostility with India in order to perpetuate their stay in power and control of national resources and detract them from core political and economic problems. India stands steadfast in rejecting terrorism in all its forms and manifestations.
1: ಇಸ್ಲಾಮಾಬಾದ್ ನಡೆಸುತ್ತಿರುವ ಗಡಿಯಾಚೆಗಿನ ಮಿಲಿಟರಿ ಕಾರ್ಯಾಚರಣೆಗಳನ್ನು ನವದೆಹಲಿ ಖಂಡಿಸಿತು. ಅಫ್ಘಾನಿಸ್ತಾನದಲ್ಲಿ ಅದರ ವೈಮಾನಿಕ ದಾಳಿಯಿಂದ ಉಂಟಾದ ಗಮನಾರ್ಹ ನಾಗರಿಕ ಸಾವು ನೋವುಗಳಿಗೆ ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಿತು. ಹತ್ಯಾಕಾಂಡವನ್ನು ಮಿಲಿಟರಿ ಕಾರ್ಯಾಚರಣೆ ಎಂದು ಬಿಂಬಿಸಿದ ಮಾತ್ರಕ್ಕೆ ಅದರ ಅಪರಾಧಗಳನ್ನು ನಿರಾಕರಿಸಲಾಗುವುದಿಲ್ಲ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟ್ರದ ಬದ್ಧತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಆಗಿದೆ 1:21:28 ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಇಂದರಸಿ ಮಿಕ್ಕೆಲ್ಲ ಜಗವ. ಪ್ರತ್ಯೇಕ ಸುಖವ ನೀಂ ಪ್ರತ್ಯೇಕ ಸಂಪದವ ನತ್ಯಾಸೆ ಇಂದರಸಿ ಮಿಕ್ಕೆಲ್ಲ ಜಗವ. ಒತ್ತಟ್ಟಿ ಗಿಡುವೆ ನೆನೆ ನಷ್ಟ ವಾರಿಗೋ ಮರುಳೆ, ಬತ್ತುವುದು ನಿನ್ನಾತ್ಮ ಮಂಕುತಿಮ್ಮ.
1: ಒತ್ತಟ್ಟಿ ಗಿಡುವೆ ನೆನೆ ನಷ್ಟ ವಾರಿಗೋ ಮರುಳೆ, ಬತ್ತುವುದು ನಿನ್ನಾತ್ಮ ಮಂಕುತಿಮ್ಮ.

ಡಿಬಿಜಿಯವರು ಈ ಪದ್ಯದಲ್ಲಿ ವ್ಯಕ್ತಿ ವಿಶಿಷ್ಟ ಸುಖದ ವಿರುದ್ಧವಾಗಿ ಮಾತಾಡೋದನ್ನು ಗುರುತಿಸಬಹುದು. ಇದು ಮನುಷ್ಯನಿಗೆ ಸ್ವಾರ್ಥಕ್ಕೆ ದಾರಿ ಮಾಡಿಕೊಡುವಂಥ ಒಂದು ಬದುಕು. ಈ ಬದುಕನ್ನು ಡಿವಿಜಿಯವರು ಇಲ್ಲಿ ವಿರೋಧಿಸೋದನ್ನು ಗುರುತಿಸ್ಬೋದು. ಪ್ರತ್ಯೇಕ ಸುಖ, ಪ್ರತ್ಯೇಕ ಸಂಪದ, ಇದನ್ನು ಅತ್ಯಾಶೆಯಿಂದ ಅರಸಿ ಅಂತ ಹೇಳೋ ಮಾತಿನಲ್ಲಿ, ಅತಿ ಆಶೆಯಿಂದ ಅರಸುವಂತಹ ಇಂತಹ ವಿಶಿಷ್ಟವಾದಂಥ ಸುಖ ಸ್ವಾರ್ಥ, ಸ್ವಾರ್ಥದ ಸುಖ, ಪ್ರತ್ಯೇಕ ಸಂಪದ, ಆನಂದ, ಈ ವಿಶಿಷ್ಟವಾದಂಥ ವ್ಯಕ್ತಿ ವಿಶಿಷ್ಟತೆಗೆ ಮಾತ್ರ ದಾರಿ ಮಾಡಿಕೊಡುವಂಥ ಇಂತಹ ಅನುಭವ ನಮಗೆ ಜಗತ್ತನ್ನು ಅರಿಯೋದರಲ್ಲಿ ಅದು ಸಹಾಯ ಮಾಡೋದಿಲ್ಲ. ಜಗತ್ತನ್ನು ಅರ್ಥಕೊಳ್ಳೋದು ಅಂತಂದರೆ ಇದನ್ನು ಮೀರೋದು ಅಂತ ಅನ್ನೋದು ಡಿವಿಜಿಯವರ ಈ ಪದ್ಯದ ಮುಖ್ಯವಾದ ಭಾವ ಅಂತ ಕಾಣಿಸ್ತದೆ. ಇದು ಕೇವಲ ಮನುಷ್ಯನು ತಾನು ವೈಯಕ್ತಿಕವಾಗಿ ಬದುಕೋದು ಮುಖ್ಯ ಅಂತೇಳಿದರೆ ಅದರಿಂದ ಉಂಟಾಗುವ ನಷ್ಟ ಏನು ಅನ್ನೋದನ್ನು ಡಿವಿಜಿಯವರು ವಿವರಿಸ್ತಾ ಇದ್ದಾರೆ. ಇಲ್ಲಿ ಆತ್ಮ ಅನ್ನೋದು ಕೊನೆಗೂ ಕೂಡ ತನ್ನ ವ್ಯಕ್ತಿತ್ವದ ಬೆಳವಣಿಗೆಗೆ ಮನುಷ್ಯ ಮಾಡಬೇಕಂತ ಒಂದು ದೊಡ್ಡ ಸಾಧನೆ ಅದು. ಅಂದರೆ ಬದುಕು ಅಂತಂದ್ರೆ ಏನು, ಬದುಕಿನ ಸುಖ ದುಃಖ ಅಂತಂದ್ರೆ ಏನು, ಬೇರೆಯವರು ಬದುಕುವ ರೀತಿ ಹೇಗೆ, ಲೋಕವನ್ನು ಅರಿಯೋದು ಹೇಗೆ, ಇದನ್ನ ತಿಳ್ಕೊಳ್ಳದೇ ಇದ್ರೆ ಮನುಷ್ಯನ ವ್ಯಕ್ತಿತ್ವ ತಾನು ಪಾರದರ್ಶಕವಾಗುವುದಿಲ್ಲ. ಸೊ ಹಾಗೆ ಪಾರದರ್ಶಕವಾಗುವಂತಹ ವ್ಯಕ್ತಿತ್ವ ಬಹಳ ಮುಖ್ಯ ಅನ್ನೋದು ಡಿವಿಜಿಯವರ ಈ ಪದ್ಯದ ಭಾವ. ಹೀಗಾಗಿ ಕೇವಲ ವ್ಯಕ್ತಿ ವಿಶಿಷ್ಟವಾದಂತಹ ಬದುಕಿನ ಸುಖವನ್ನು ಡಿವಿಜಿಯವರು ಹಾಗೆ ಮುಖ್ಯವೆಂದು ಹೇಳೋದಿಲ್ಲ, ಅದರ ಬದಲು ಅದು ಅಮುಖ್ಯವೆಂದೇ ವಿವರಿಸ್ತಾರೆ. ಈ ಪದ್ಯದಲ್ಲಿ ಆ ಭಾವ ಬಹಳ ಮುಖ್ಯವಾಗಿದೆ.

ಲೋಕ ಜೀವನದೆ ಮಾನಸದ ಪರಿಪಾಕವ ಪಾಕದಿಂ ಮತಿಶುದ್ಧಿ ಅದರಿ ನೊಳದೃಷ್ಟಿ. ಲೋಕ ಜೀವನದೆ ಮಾನಸದ ಪರಿಪಾಕವ ಪಾಕದಿಂ ಮತಿಶುದ್ಧಿ ಎದರಿ ನೊಳದೃಷ್ಟಿ. ಸಾಕಲ್ಯದಾತ್ಮ ಸಂದರ್ಶನಕ್ಕೆ ಕರ್ಣವದು ಲೋಕದಿಂ ನಿರ್ಲೋಕ ಮಂಕುತಿಮ್ಮ. ಸಾಕಲ್ಯದಾತ್ಮ ಸಂದರ್ಶನಕ್ಕೆ ಕರ್ಣವದು ಲೋಕದಿಂ ನಿರ್ಲೋಕ ಮಂಕುತಿಮ್ಮ.

0: ಹಿಂದಿನ ಪದ್ಯದ ಭಾವವನ್ನೇ ಈ ಪದ್ಯದಲ್ಲಿ ಕವಿ ಮುಂದುವರಿಸ್ತಾ ಇದ್ದಾರೆ. ಲೋಕ ಜೀವನದೇ ಮಾನಸದ ಪರಿಪಾಕ, ಅಂದರೆ ಲೋಕ ಜೀವನದಲ್ಲಿ ಒಳಗೊಳ್ಳೋದ್ರ ಮೂಲಕವೇ ಮನಸ್ಸಿನ ಪರಿಪಾಕವಾಗ್ತದೆ ಅನ್ನೋ ಮಾತು. ಸೊ ಇಂತಹ ಪರಿಪಾಕದಿಂದ ಏನಾಗ್ತದೆ ಅಂತ ಹೇಳ್ತಾ, ಅದು ನಮ್ಮ ಮತಿಯನ್ನು, ನಮ್ಮ ಬುದ್ಧಿಯನ್ನು, ನಮ್ಮ ತಿಳುವಳಿಕೆಯನ್ನು ಶುದ್ಧಿಗೊಳಿಸ್ತದೆ. ಹಾಗೆ ಶುದ್ಧಿಗೊಳಿಸೋದು ಮಾತ್ರ ಅಲ್ಲ, ಒಳದೃಷ್ಟಿಯನ್ನು ಕೂಡ ಅದು ತೆರೆಸೋದ್ರ ಮೂಲಕ ಸಂಪೂರ್ಣವಾದಂತಹ ಪರಿಪೂರ್ಣವಾದಂತಹ ಆತ್ಮ ಸಂದರ್ಶನಕ್ಕೆ ಅದು ಸಾಧನವಾಗ್ತದೆ ಅನ್ನೋ ಮಾತು. ಅಂದರೆ ಲೋಕ ಜೀವನದಲ್ಲಿ ತಾದಾತ್ಮದಿಂದ ವ್ಯಕ್ತಿತ್ವ ತನ್ನನ್ನು ತಾನು ಒಳಗು ಮಾಡಿಕೊಳ್ಳೋದ್ರಿಂದ ತನ್ನ ಆತ್ಮ ಅದು ಓಪನ್ ಔಟ್ ಆಗ್ತದೆ, ಒಂದು ಪರಿಪೂರ್ಣವಾಗ್ತದೆ, ಒಂದು ಅದು ಆತ್ಮ ಸಂದರ್ಶನಕ್ಕೆ ಕರಣವೋದು. ಕರಣ ಅಂತಂದರೆ ಸಾಧನ, ಇಲ್ಲಿ ತನ್ನನ್ನು ತಾನು ನೋಡ್ಕೊಳ್ಳೋದಕ್ಕೆ, ಅರ್ಥಕೊಳ್ಳೋದಕ್ಕೆ ಒಂದು ಸಾಧನವಾಗ್ತದೆ ಅನ್ನೋ ಮಾತನ್ನ ಡಿ ವಿ ಜಿ ಇಲ್ಲಿ ವಿವರಿಸ್ತಾ ಇದ್ದಾರೆ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 1:33 ಈ ಸಮಯದ ಕಾರ್ಯಕ್ರಮ ಲಂಚ್ ಬಾಕ್ಸ್ ಕಾರ್ಯಕ್ರಮ. ಸ್ನೇಹಿತರೆ, ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವು ಒಂದು ಅರಿವು ಮೂಡಿಸುವಂತಹ ಈ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನಮ್ಮೆಲ್ಲರನ್ನ ಬಾಧಿಸೋದು ಏನಪ್ಪ ಅಂತಂದ್ರೆ, ಈ ಬೇಸಿಗೆಗಾಲದಿಂದ ಮಳೆಗಾಲಕ್ಕೆ ಈ ಸೀಸನ್ಗಳು ಚೇಂಜ್ ಆಗುವಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಹೆಚ್ಚಾಗಿ ಶೀತ ಜ್ವರ ಅನ್ನೋಂಥದ್ದು ಬಾಧಿಸುತ್ತೆ. ಇದು ಈ ವಾತಾವರಣದ ಬದಲಾವಣೆಯಿಂದ ಆಗುವಂತಹದ್ದು. ಇದಲ್ಲದೆ ಸಾಮಾನ್ಯವಾಗಿ ಮತ್ತೆ ಜನರನ್ನ ಬಾಧಿಸ್ತಾ ಇರೋದು ಏನಪ್ಪಾ ಅಂತಂದ್ರೆ, ಸೊಳ್ಳೆಗಳಿಂದ ಹರಡುವಂತಹ ಡೆಂಗ್ಯೂ ಜ್ವರ. ಈ ಡೆಂಗ್ಯೂ ಜ್ವರದಿಂದ ಮಳೆಗಾಲ ಶುರುವಾದ ತಕ್ಷಣ ಇದು ಸ್ವಲ್ಪ ಡೆಂಗ್ಯೂ ಜ್ವರದ ಬಾಧಿಸೋದು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರ ಕುರಿತಾಗಿ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಡೆಂಗ್ಯೂ ಬರದಂತೆ ತಡೆಗಟ್ಟ

ನಾವು ಯಾವ ತರದ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೋಬೇಕು, ಬಂದಾದ ನಂತರ ಯಾವ ರೀತಿಯ ಚಿಕಿತ್ಸೆಯನ್ನ ತಗೋಬೇಕು ಅನ್ನೋದರ ಕುರಿತು ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಮಾತುಕತೆಯನ್ನ ನಡೆಸೋಣ. ನಮ್ಮೊಂದಿಗೆ ವೈದ್ಯಾಧಿಕಾರಿಯೊಬ್ಬರು ಸಹ ಜೊತೆಯಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಹಿತಿ ಹಾಗೂ ಮನರಂಜನೆಗೋಸ್ಕರ ಕೇಳ್ತಾ ಇರಿ, ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ.

0: ಬಾಕ್ಸ್ ಕಾರ್ಯಕ್ರಮದಲ್ಲಿ ಇಂದಿನ ವಿಶೇಷ ಇದೆ. ಡೆಂಗ್ಯೂ ಕಾಯಿಲೆ ಹರಡುವುದಕ್ಕಿಂತ ಮೊದಲು ನಾವು ತೆಗೆದುಕೊಳ್ಳಬಹುದಾದಂತಹ ಮುನ್ನೆಚ್ಚರಿಕಾ ಕ್ರಮಗಳಿರಬಹುದು, ಹಾಗೆ ಡೆಂಗ್ಯೂ ಖಚಿತವಾದ ನಂತರ ತೆಗೆದುಕೊಳ್ಳಬಹುದಾದಂತಹ ಚಿಕಿತ್ಸೆಗಳ ಕುರಿತು ಮಾತುಕತೆಯನ್ನ ಮಾಹಿತಿಯನ್ನ ನೀಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗ್ತಿದ್ದಾರೆ ಡಾಕ್ಟರ್ ಒಬ್ರು, ಮಾತಾಡ್ಸೋಣ. ಹಲೋ.
1: ಹಲೋ.
0: ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ ಡಾಕ್ಟರ್ ಸುಮಾಲಿನಿ ಅವರು. ಮೇಡಮ್ ನಮಸ್ತೆ.
1: ನಮಸ್ತೆ,
0: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಲೋ,
1: ಕೇಳಿಸ್ತಾ
0: ಇದೆ ಅಲ್ವಾ? ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಓಕೆ. ಈಗ ಈ ಹವಾಮಾನ ಬದಲಾವಣೆಯಿಂದ ನಮಗೆ ಡೆಂಗ್ಯೂ ಬಾಧಿಸುವುದು ಸಾಮಾನ್ಯವಾದಂಥದ್ದು. ಪ್ರತಿ ವರ್ಷ ಬೇಸಿಗೆಯಿಂದ ಮಳೆಗಾಲಕ್ಕೆ ಹೋಗುವಾಗ ಇದೊಂದು ತೊಂದರೆ ಅನ್ನೋದಕ್ಕಿಂತ ಇದೊಂದು ಸಾಮಾನ್ಯವಾಗಿ ಬಾಧಿಸ್ತಾ ಇರುವಂತಹದ್ದು. ಸೊ ಇಷ್ಟು ವರ್ಷದಿಂದ ಡೆಂಗ್ಯೂ ನಮ್ಮ ನಡುವೆ ಇದ್ದೇ ಇದೆ. ಇದಕ್ಕೆ ನಾವು ಯಾವ ರೀತಿಯ ಮುನ್ನೆಚ್ಚರಿಕೆನ ತಗೋಬೇಕು? ಡೆಂಗ್ಯೂ ಮಳೆಗಾಲದಲ್ಲೇ ಹೆಚ್ಚಾಗಿ ಬಾಧಿಸೋದಕ್ಕೆ ಏನಾದರೂ ನಿರ್ದಿಷ್ಟವಾದ ಕಾರಣ ಇದೆಯಾ?
1: ಹೌದು, ಇದೆ. ಡೆಂಗ್ಯೂ ಜ್ವರ ಸಾಮಾನ್ಯವಾಗಿ
0: ಹಲೋ ಕೇಳಿಸ್ತದೆ ಹೇಳಿ.
1: ಡೆಂಗ್ಯೂ ಜ್ವರ ಸಾಮಾನ್ಯವಾಗಿ ಇದು ವೈರಾಣುವಿನಿಂದ ಉಂಟಾಗುವ ಒಂದು ಜ್ವರ.
0: ಓಕೆ.
1: ಮಳೆಗಾಲದಲ್ಲಿ ಹೆಚ್ಚಾಗಿ ಯಾಕೆ ಅಂತ ಹೇಳಿದ್ರೆ, ಇದು ಒಂದು ಈಡಿಸ್ ಈಜಿಪ್ಟಿ ಅಂತ ಒಂದು ಸೊಳ್ಳೆ ಕಚ್ಚುವುದರಿಂದ ನಮ್ಗೆ ಹರಡುತ್ತದೆ. ಈ ಸೊಳ್ಳೆಯ ವಿಶೇಷ ಅಂದ್ರೆ, ಈ ಸೊಳ್ಳೆ ಹೆಚ್ಚಾಗಿ ಸ್ವಚ್ಛ ನೀರಿನಲ್ಲಿ ತನ್ನ ಸಂತತಿಯ ಉತ್ಪತ್ತಿ ತಾಣಗಳನ್ನ ಡೆವಲಪ್ಮೆಂಟ್ ತನ್ನ ಸೊಳ್ಳೆಗಳನ್ನ ಉತ್ಪತ್ತಿ ಮಾಡೋದೇ ಸ್ವಚ್ಛ ನೀರಿನಲ್ಲಿ. ಹಾಗಾಗಿ ಮಳೆಗಾಲದಲ್ಲಿ ನಮ್ಮ ಮನೆ ಅಕ್ಕಪಕ್ಕ ಕಚೇರಿ ಸಂಸ್ಥೆಗಳ ಹೊರಗಿನ ಮಳೆ ನೀರು ನಿಲ್ಲುವ ಘನತ್ಯಾಜ್ಯ ವಸ್ತುಗಳಾಗಿರ್ತಾವಲ್ಲ, ಒಣದ ಮಡಿಕೆ, ತೆಂಗಿನ ಚಿಪ್ಪು, ಬಾಟಲ್ಗಳು, ಟೈರು, ಮತ್ತೆ ಕುಡಿದು ಬಿಸಾಡಿದ ಲೋಟಗಳು, ಉಪಯೋಗಕ್ಕೆ ಬಾರದಂತ ನೀರು ಇಲ್ಲಿ ಸಂಗ್ರಹಣವಾಗಿ ಈ ನೀರಿನಲ್ಲಿ ಅದು ಸೊಳ್ಳೆ ತನ್ನ ಮೊಟ್ಟೆಯನ್ನಿಡುತ್ತೆ. ಮೊಟ್ಟೆ ಅದು ತಾನಾಗೆ ಲಾರ್ವಾ ಅಂತ ನೀವು ಬಾಲು ಹುಳ ಅಂತ ನೋಡ್ತಿರ್ತೀರ, ಹಾಗೆ ಕೂಪ, ಹಂಗೆ ಅಡಲ್ಟ್ ಮತ್ತೆ ಸೊಳ್ಳೆ ಸೊಳ್ಳೆಯಾಗಿ ವೃದ್ಧಿ ಏರ್ಪಡುತ್ತವೆ. ಹಂಗಾಗಿ ಸೊಳ್ಳೆಯಲ್ಲಿ ಈ ಮಳೆಗಾಲದಲ್ಲಿ ನೀರು ಹೆಚ್ಚು ಅಲ್ಲಿ ಹೊರಗಡೆ ನಿಲ್ಲೋದ್ರಿಂದ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಯೂಶ್ವಲಿ ಈ ಮೇ ಜೂನ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಈ ಡೆಂಗ್ಯೂ ಪ್ರಕರಣಗಳನ್ನ ನಾನು ನೋಡ್ತಾ ಇರ್ತೀವಿ.
0: ಓಕೆ. ಈಗ ಡೆಂಗ್ಯೂ ಅಂದ ತಕ್ಷಣ ಈ ಅವೇರ್ನೆಸ್ ಪ್ರೋಗ್ರಾಮ್ ಮೊದಲಿಂದನೂ ನಡೀತಾನೆ ಇದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೋಬೇಕು, ನೀರ್ ನಿಲ್ದಂತೆ ನೋಡ್ಕೋಬೇಕು ಅನ್ನೋದನ್ನ ಸರ್ಕಾರಗಳು ಸಹ ಹೇಳ್ತಾ ಇದೆ. ಈ ಅವೇರ್ನೆಸ್ ಕೊಡೋದಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಇದಲ್ಲದೆ ನಾವು ಜನಸಾಮಾನ್ಯರು ನಮ್ಮ ಕೈಯಿಂದ ಯಾವ ರೀತಿ ಮುನ್ನೆಚ್ಚರಿಕೆಗಳನ್ನ ತಗೋಬಹುದು?
1: ಇದು ಸಾಮಾನ್ಯವಾಗಿ ಡೆಂಗ್ಯೂ ಸೊಳ್ಳೆ ಅಂದ್ರೆ ಹಗಲು ಕಚ್ಚೋದ್ರಿಂದನೇ ಅದು ಅಜಿಲದು ಹಗಲೇ ಕಚ್ಚುತ್ತೆ ಸೊಳ್ಳೆ.
0: ಓಕೆ.
1: ನೈಟ್ ಅದಕ್ಕಾಗಿ ನಾವ್ ಏನ್ ಮಾಡ್ಕೋಬೇಕು ಅಂದ್ರೆ ವಿಶ್ರಾಂತಿ ಅಥವಾ ಈಗ ಮಕ್ಕಳು ವೃದ್ಧರು ಎಲ್ಲ ವಿಶ್ರಾಂತಿ ಅಥವಾ ಮಲಗುವಾಗ ಸೊಳ್ಳೆ ಪರದೆ ಬಳಸೋದು ಒಳ್ಳೇದು. ಯಾಕಂದ್ರೆ ಹಗಲು ಕಚ್ಚೋ ಸೊಳ್ಳೆ ಆಗೋದ್ರಿಂದ ನಾವು ಮಾರ್ನಿಂಗ್ ಟೈಮೇ ಯಥೇಚ್ಛವಾಗಿ ನಾವು ಆರಾಮ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳೋದು ಒಳ್ಳೆಯದು. ಮತ್ತೆ ಮಕ್ಕಳಿಗೆ ಮೈ ತುಂಬಾ ಬಟ್ಟೆ ಧರಿಸೋದ್ರಿಂದ, ಮತ್ತೆ ಸೊಳ್ಳೆ ರಿಪ್ಲೆಂಟ್ಸ್ ನಿರೋಧಕಗಳು ಬಳಸೋದ್ರಿಂದ, ಅಥವಾ ಕಿಟಕಿ ಬಾಗಿಲುಗಳಿಗೆ ಮೆಶ್ ಅಥವಾ ಇದು ಜಾಲರಿಗಳನ್ನ ಅಳವಡಿಸೋದ್ರಿಂದ, ನೀರನ್ನ ಶೇಖರಣೆ ಮಾಡಿಟ್ಟಿರ್ತೀವಿ ಅದನ್ನ ಮುಚ್ಚೋದ್ರಿಂದ, ಸ್ವಲ್ಪ ಮುಚ್ಚದೆ ಹಾಗೆ ಇಟ್ರೆ ಸೊಳ್ಳೆ ಅದ್ರಲ್ಲಿ ಮೊಟ್ಟೆ ಇಟ್ಟು ನಿಮ್ ಮತ್ತೆ ಸೊಳ್ಳೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ನಾವು ಮನೆಗಳಲ್ಲಿ ಫ್ರಿಡ್ಜ್, ಏರ್ ಕೂಲರ್ಸ್, ಹೂಕುಂಡಲಗಳ ಕೆಳಗಿನ ತಟ್ಟೆಗಳಲ್ಲಿ ವಾರಕ್ಕೊಮ್ಮೆ ಅದನ್ನ ಶುಚಿಗೊಳಿಸೋದ್ರಿಂದ ನಮ್ಗೆ ಈ ರೀತಿ ಸೊಳ್ಳೆಗಳನ್ನ ಉತ್ಪತ್ತಿಯನ್ನ ಕಮ್ಮಿ ಮಾಡಿದ್ರಿಂದ ನಮ್ಗೆ ಡೆಂಗ್ಯೂ ಸೊಳ್ಳೆ ಬರಲಿದೆ. ಡೆಂಗ್ಯೂ.
0: ಓಕೆ ಡಾಕ್ಟರ್, ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಈಗ ಒಂದು ಹಾಡು ಹಾಡಿನ ನಂತರ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ತೀವಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಈ ಸಮಯದ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವು ಡೆಂಗ್ಯೂ ಮುನ್ನೆಚ್ಚರಿಕಾ ಕ್ರಮಗಳು ಹಾಗೂ ಡೆಂಗ್ಯೂ ಬಂದಾದ ನಂತರ ಯಾವ ರೀತಿಯ ಚಿಕಿತ್ಸೆಯನ್ನು ಪಡ್ಕೋಬಹುದು ಅಂತ ಹೇಳಿ ಡಾಕ್ಟರ್ ಸುಮಾಲಿನಿ ಅವರೊಂದಿಗೆ ಮಾತಾಡ್ತಾ ಇದ್ವಿ. ಹಲೋ ಡಾಕ್ಟರ್, ಕೇಳಿಸ್ತಾ
2: ಇದೆಯಾ?
1: ಈಗ ಡೆಂಗ್ಯೂ ಬರೋದಕ್ಕಿಂತ ಮೊದಲು ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕು ಅಂತ ಹೇಳಿದ್ರಿ. ಇದಲ್ಲದೆ ಮುನ್ನೆಚ್ಚರಿಕೆ ತಗೊಂಡ ಮೇಲೂ ಡೆಂಗ್ಯೂ ಬಂತು, ಸೊಳ್ಳೆಯನ್ನ ಕಚ್ಚಿಸಿಕೊಂಡಿದ್ದಾರೆ, ಸೋಂಕು ಖಚಿತ ಆಗಿದೆ ಅಂದಾದ ನಂತರ ಏನ್ ಮಾಡಬೇಕು?
2: ಹೌದು, ಡೆಂಗ್ಯೂ ಬಂದ ತಕ್ಷಣ ನಾವು ಹೆದರಬಾರದು. ಡೆಂಗ್ಯೂ ಜ್ವರ ಲಕ್ಷಣಗಳು ಕಂಡು ಬಂದ ತಕ್ಷಣ ನಿರ್ಲಕ್ಷಿಸಿದ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಅಗತ್ಯ ಚಿಕಿತ್ಸೆ ಪಡೆಯುವುದು ಉತ್ತಮ. ಡೆಂಗ್ಯೂಗೆ ಇದೇ ರೀತಿಯ ನಿರ್ದಿಷ್ಟವಾದ ಔಷಧಿ ಇರುವುದಿಲ್ಲ. ರೋಗ ಲಕ್ಷಣಗಳಿಗೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುವುದು. ಹೆಂಗೆ ಅಂದ್ರೆ, ಈಗ ಜ್ವರ ತುಂಬಾ ಇದ್ರೆ ಜ್ವರದ್ದು ಪ್ಯಾರಾಸಿಟಮಲ್ ಅದನ್ನ ಕೊಟ್ಕೊಂಡು ನಿಮ್ ಮಾಡ್ತೀವಿ. ಮತ್ತೆ ಇವರು ಜ್ವರ ಜಾಸ್ತಿ ಇದ್ದಾಗ ಮಕ್ಕಳಿಗೆ ಉದ್ರಲ್ಲಿ ಅಥವಾ ಯಾರೇ ಆದ್ರೂ ಅವರಿಗೆ ನಿರ್ಜಲೀಕರಣ ಅಂದ್ರೆ ಡಿಹೈಡ್ರೇಷನ್ಸ್ ಆಗುತ್ತೆ. ಯಥೇಚ್ಛವಾಗಿ ನೀರು, ದ್ರವಾಹಾರದ ಎಳ್ನೀರು, ORS ದ್ರಾವಣ, ನಿಂಬೆ ಹಣ್ಣಿನ ಶರಬತ್ತು, ಗಂಜಿ, ನಮ್ ಬಾಡಿಯಲ್ಲಿ ನಿರ್ಜಲೀಕರಣವಾಗದಂತ ತಡೆಗಟ್ಟೋದು ಮೇನ್ ಇದ್ರಲ್ಲಿ ಇಂಪಾರ್ಟೆಂಟ್. ಮತ್ತೆ ಯಾವುದೇ ಪ್ಯಾರಾಸಿಟಮಲ್ ಮಾತ್ರೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ನೋವು ನಿವಾರಕ ನಿವಾರಣೆ ಮಾತ್ರೆಗಳನ್ನ ಸೇವಿಸಬಾರದು. ಅದು ಬರಬಾರದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಹಿಮೋರೆಜಿಕ್ ಫೀವರ್ ಅಂದ್ರೆ ಪ್ಲೇಟ್ಲೆಟ್ಸ್ ಲೆವೆಲ್ಸ್ ಕಮ್ಮಿ ಆಗಿ ಬ್ಲೀಡಿಂಗ್ ಆಗ ಸಾಧ್ಯತೆಗಳು ಜಾಸ್ತಿ
1: ಇರುತ್ತೆ. ಓಕೆ, ಡಾಕ್ಟರ್ ಸಲಹೆ ಇಲ್ಲದೆ ನಾವು ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬಾರದು ಅಂತ ಹೇಳ್ತಾ
2: ಇದ್ದೀರಾ?
1: ಇದಲ್ಲದೆ ಈಗ
2: 70% ಕೇಸಸ್ಗೆ ನಿಮ್ಗೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ ಅಂದ್ರೆ ಜಸ್ಟ್ ಪ್ಯಾರಾಸಿಟಮಲ್ ಯಥೇಚ್ಛವಾಗಿ ನೀರ್ ಕುಡಿಯೋದ್ರಿಂದನೇ ಆರಾಮ ಆಗ್ಬಿಡುತ್ತೆ. ಕೇಸ ವೈರಲ್ ಫೀವರ್ ಆಗೋದ್ರಿಂದ ಅದಾಗಿ ತಾನಾಗಿ 7 days ರಿಪ್ಲೇಸ್ ಆಗ್ಬಿಡುತ್ತೆ. ಬೈ ಚಾನ್ಸ್ ಎಲ್ಲಿ ನಾವು ನೆಕ್ಸ್ಟ್ ಅದು ಯಾವ್ದೇ ಉಲ್ಬಣಗೊಂಡು ಜ್ವರ ಅತಿಯಾಗಿ ನಾವು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅವಾಗ ಮಾತ್ರ ಹಾಸ್ಪಿಟಲೈಸ್ ಆಗ ಪರಿಸ್ಥಿತಿ ಬರುತ್ತೆ.
1: ಓಕೆ ಡಾಕ್ಟರ್, ಈಗ ಈ ಸೋಂಕು ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ಹರಡುತ್ತೆ ಅಂದ್ರೆ ಕೊರೋನಾ ತರ ಗಾಳಿಲಿ ಈ ತರ ಎಲ್ಲ ಹರಡತ್ತಾ ಅಥವಾ ಯಾರು ಮುಟ್ಟಿದ್ರೆ?
2: ಇಟ್ಸ್ ಎ ವೆಕ್ಟರ್ ಬೋರ್ನ್ ಡಿಸೀಸ್ ಅಂತೀವಿ.
1: ಓಕೆ,
2: ಇದಕ್ಕೆ ಇದು ಯೂಶಲಿ ಮನುಷ್ಯನಿಂದ ಮನುಷ್ಯನಿಗೆ ನೇರವಾಗಿ ಹರಡೋದಿಲ್ಲ.
1: ಓಕೆ,
2: ಇದು ಯೂಶಲಿ ನಮ್ ಸೋಂಕಿತ ಸೊಳ್ಳೆ ಸೋಂಕಿತ ಈಡಿಸ್ ಇಜೆಕ್ಟಿ ಸೊಳ್ಳೆನೆ ಕಚ್ಚೋದ್ರಿಂದ ಹರಡುತ್ತದೆ.
1: ಸೊಳ್ಳೆ ಕಚ್ಚಿದ್ರೆ ಮಾತ್ರ ಬರುತ್ತೆ, ಅದಲ್ಲದೆ ಒಬ್ಬ
2: ಸೋಂಕಿತ ಸೊಳ್ಳೆ ಆಗಿರ್ಬೇಕು.
1: ಓಕೆ,
2: ಯಾ ಮತ್ತೊಬ್ಬರು ಸೋಂಕಿತ ಮನುಷ್ಯನಿಗೆ ಕಚ್ಚಿ ಅದು ತಾನು ಸೋಂಕಿತ ಇಟ್ಕೊಂಡು ಇನ್ನೊಂದು ಮನುಷ್ಯನಿಗೆ ಕಚ್ಚಿದ್ರೆ ಮಾತ್ರ ಅದು ಹರಡುತ್ತೆ.
1: ಓಕೆ, ಅದಲ್ಲದೆ ನಾವು ಈಗ ಡೆಂಗ್ಯೂ
2: ಮನೆಗೆ ಹೋಗಲ್ಲ.
1: ಓಕೆ, ಅದಲ್ಲದೆ ನಾವು ಡೆಂಗ್ಯೂ ಬಂದಿರೋ ಮನುಷ್ಯನ ಸಂಪರ್ಕ ಇರಬಹುದು, ಅವ್ರನ್ನ ಆರೈಕೆ ಮಾಡೋದ್ರಿಂದ ಯಾವ್ದಿಂದನು ಡೆಂಗ್ಯೂ ಬರಲ್ಲ ಅಂತ ನೀವು ಹೇಳ್ತಿದ್ದೀರಾ?
2: ಬೋರ್ನ್ ವಾಟರ್ ಬೋರ್ನ್ ಅಲ್ಲ ಇದು, ಇದು ವೆಕ್ಟರ್ ಬೋರ್ನ್ ಅಂತ ಇದಕ್ಕೆ ಯೋಗವಾಕ. ಈಗ ಡೆಂಗ್ಯೂ ಸೊಳ್ಳೆ ಏನ್ ಇದಕ್ಕೆ ಇದಕ್ಕೆ ಸೊಳ್ಳೆ ಹೆಂಗ್ ಮಾಡುತ್ತೆ, ಯೋಗವಾಕವಾಗಿ ಕೆಲಸ ಮಾಡುತ್ತೆ, ಅವ್ರ ಇರೋದ್ರಿಂದ ಮತ್ತೊಬ್ಬರಿಗೆ ಟ್ರಾನ್ಸ್ಮಿಟ್ ಮಾಡುತ್ತೆ ಅಷ್ಟೇ.
1: ಓಕೆ ಓಕೆ ಡಾಕ್ಟರ್, ನೀವು ಇವತ್ತು ಡೆಂಗ್ಯೂ ಬಗ್ಗೆ ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ. ಕೊನೆಯ ಪ್ರಶ್ನೆ ಕೇಳ್ತಾ ಇದ್ದೀನಿ, ಮಕ್ಕಳಲ್ಲಿ ಡೆಂಗ್ಯೂ ಬಂದ್ರೆ ಏನ್ ಮಾಡ್ಬೇಕು, ಇದಕ್ಕೆ ಯಾವ ರೀತಿಯ ಮುನ್ನೆಚ್ಚರಿಕೆ ಅಥವಾ ಮುನ್ನೆಚ್ಚರಿಕೆ ಇರ್ಬೋದು ಚಿಕಿತ್ಸೆ ಇರ್ಬೋದು ಮಕ್ಕಳಲ್ಲಿ ಡೆಂಗ್ಯೂ ಬರದಂತೆ ತಡೆಯೋದಕ್ಕಾದ್ರೂ ನಿಮ್ಮ ಮಾತುಗಳೇನು?
2: ಓಕೆ, ಮಕ್ಕಳಲ್ಲಿ ಯೂಶಲಿ ಬರಬಾರದು ಅಂದ್ರೆ ಮಕ್ಕಳಿಗೆ ಇದಲ್ಲ, ಮಕ್ಳಿಗೆ ಒಬ್ಬ ಗೊತ್ತಾಗಲ್ಲ, ಅವ್ರಿಗೆ ಸುಮ್ನೆ ಆಟ ಆಡ್ತಿರುವಾಗ ಮಗು ಸೊಳ್ಳೆ ಬಂದು ಕಚ್ಚಬಹುದು. ಯೂಶಲಿ ಅದು ಹಗಲು ಕಚ್ಚ ಸೊಳ್ಳೆ, ಇದ್ರಿಂದ ಮಕ್ಕಳಿಗೆ ನಾವು ಫುಲ್ ಸ್ಲೀವ್ಸ್ ಬಟ್ಟೆ ಅಂದ್ರೆ ಬಟ್ಟೆ ಮೈ ತುಂಬಾ ಬಟ್ಟೆ ಧರಿಸೋದ್ರಿಂದ ಮಾಡೋದು ಒಳ್ಳೇದು. ಸೊಳ್ಳೆ ರಿಪ್ಲೇಂಟ್ಸ್ ಗಳನ್ನ ಮಕ್ಕಳ ಹಗಲು ಹೊತ್ತಲ್ಲಿ ಮಕ್ಕಳು ಮಲಸಿದಾಗ ಸೊಳ್ಳೆ ಪರದೆ ಬಳಸೋದ್ರಿಂದ ಮಕ್ಕಳಿಗೆ ಇದು ಗುಡ್ ನೈಟ್ ಕಾಲ್ ಕಾಯಿಲ್ ಅಥವಾ ನೀವು ಇದ್ರ ಹಚ್ಚೋದ್ರಿಂದ ಸೊಳ್ಳೆ ಬತ್ತಿಗಳು ಹಚ್ಚೋದ್ರೆ ಸೊಳ್ಳೆ ಕಮ್ಮಿ ಮಾಡಬಹುದು. ಮತ್ತೆ ಸುತ್ತಮುತ್ತಲಿನ ವಾತಾವರಣ ನಮ್ಮ ಪರಿಸರವನ್ನ ಕ್ಲೀನ್ ಇಟ್ಕೊಳೋದ್ರಿಂದ, ಇದನ್ನ ನಾವು ಫ್ರಿಡ್ಜ್ ಮನೇಲಿ ಫ್ರಿಡ್ಜ್ ಇರುತ್ತೆ, ಆ ಫ್ರಿಡ್ಜ್ ಅಲ್ಲಿ ಡೈಲಿ ನೀರ್ ಇದ್ದೇ ಇರುತ್ತೆ. ಆ ನೀರ್ನ ಎವ್ರಿ ವೀಕ್ಲಿ ಒನ್ಸ್ ಡ್ರೈ ಡೇ ಅಂತ ನಾವು ಆಚರಿಸ್ಬೇಕು. ಇವ್ರ ಪಾಟ್ ನ ಎವ್ರಿ ವೀಕ್ಲಿ ಒನ್ಸ್ ಅವನ್ನೆಲ್ಲ ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಸೊಳ್ಳೆ ಬರದಂಗೆ ಇವನ್ನ ಉತ್ಪತ್ತಿ ತಾಣಗಳನ್ನ ನಾಶ ಪಡಿಸೋದ್ರಿಂದ ನಿಯಂತ್ರಣ ಮಾಡ್ಕೋಬಹುದು. ಬಂದ ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಮಕ್ಕಳಿಗೆ ಅದು ಬಂದು ಇವರು ಸೊಳ್ಳೆ ಕಚ್ಚಿ 4-8 ದಿನಗಳ ಒಳಗೆ ರೋಗ ಪ್ರಾಥಮಿಕ ಲಕ್ಷಣಗಳು ಕಂಡು ಬರುತ್ತೆ ನಮ್ಗೆ.
1: 4 ದಿನ
2: ಆದ್ರೂ ಜ್ವರಕ್ಕೆ ಜ್ವರ ಬಂದು ಕಮ್ಮಿ ಆಗಿಲ್ಲ ಅಂದ್ರೆ ಹತ್ತಿರವಾದ ಯಾವುದೇ ಆಸ್ಪತ್ರೆಗೆ ಹೋಗಿ ನೀವು ಈ ಇದೇನೋ ಇಲ್ಲ, ಖಚಿತಪಡಿಸ್ಕೋಬೇಕು ಡೆಂಗು ಜ್ವರ ಇದೇನೋ ಇಲ್ಲ ಅಂತ. ಇದು ಸಾಮಾನ್ಯವಾಗಿ ಎಲ್ಲಾ ವೈರಲ್ ಫೀವರ್ ಕೂಡ ಇದೇ ರೀತಿ ಲಕ್ಷಣಗಳು ಇರುತ್ತೆ. ರಕ್ತ ಪರೀಕ್ಷೆಯಿಂದ ಮಾತ್ರ ಖಚಿತಪಡಿಸ್ಕೋಬಹುದು ಇದು ಡೆಂಗು ಜ್ವರನ ಅಥವಾ ಮಾಮೂಲಿ ಬೇರೆ ಯಾವ್ದು ಜ್ವರ ಅಂತ ಹೇಳಿ. ನಿರ್ಲಕ್ಷ್ಯ ಮಾಡದೆ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡ್ಲೇಬೇಕಾಗುತ್ತೆ. ಮಾಡಿದ್ಮೇಲೆ ಒಂದು ಮಕ್ಕಳಿಗೆ ಡಿಹೈಡ್ರೇಷನ್ ಆಗ್ಬಾರ್ದು, ಯಥೇಚ್ಛವಾಗಿ ನೀರು. ಮಕ್ಕಳಿಗೆ ಸಪರೇಟ್ ಟ್ರೀಟ್ಮೆಂಟ್ ಅಂತ ಏನ್ ಇರೋದಿಲ್ಲ, ಸೇಮ್ ದೊಡ್ಡವರಿಗೆ ಅದೇ ರೀತಿ ಇರುತ್ತೆ. ನಾವೇನೋ ಡಿಹೈಡ್ರೇಷನ್ ಆಗ್ಬಾರ್ದು, ಮತ್ತೆ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಗುತ್ತೆ ಯೂಶಲಿ ಡಿಹೈಡ್ರೇಷನ್ ಎಲ್ಲ ಆದಾಗ, ಬ್ಲೀಡಿಂಗ್ ಎಲ್ಲ ಜಾಸ್ತಿ ಆದಾಗ ಮಲ್ಟಿಪಲ್ ಆರ್ಗನ್ ಆಗಿ ಯೂಶಲಿ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಅದೆಲ್ಲ ಆಗ್ಬಾರ್ದು ಅಂದ್ರೆ ನಾವು ನೀ ಬೇಗ 4-5 days ಆದ್ರೂ ಫೀವರ್ ಕಮ್ಮಿ ಆಗಿಲ್ಲ ಅಂದಾಗ ಡಾಕ್ಟರ್ ಭೇಟಿ ಆಗಿ
1: ರೋಗ ಉಲ್ಬಣ ಆಗೋರೊಳಗೆ ಡಾಕ್ಟರ್ನ ಭೇಟಿ ಮಾಡೋದು ಸೂಕ್ತ ಅಂತ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲು ತುಂಬಾ ಸಂತೋಷ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ನೀವು ತುಂಬಾ ಒಳ್ಳೆ ಮಾಹಿತಿಯನ್ನ ಹಂಚಿಕೊಂಡಿದ್ದೀರಾ. ನೀವು ಕೊಟ್ಟಂತಹ ಮಾಹಿತಿ ನಮ್ಮ ಕೇಳುಗರಿಗೂ ಸಹ ತುಂಬಾ ಸಹಾಯ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಕನ್ನಡ ಕಾಮನಬಿಲ್ಲು ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ತುಂಬಾನೇ ಥ್ಯಾಂಕ್ಸ್ ನೀವು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕೆ. ಸ್ನೇಹಿತರೆ ಕೇಳಿದ್ರಿ, ನಮ್ಮೊಂದಿಗೆ ಡಾಕ್ಟರ್ ಸುಮಾಲಿನಿ ಅವರು ಮಾತನಾಡಿದ್ರು. ಡೆಂಗ್ಯೂ ಬರುವ ಮೊದಲು ಏನ್ ಮಾಡ್ಬೇಕು, ಬಂದಾದ ಮೇಲೆ ಯಾವ ರೀತಿ ಮಾಡ್ಬೇಕು, ಹೆದರದೆ ನಿರ್ಲಕ್ಷ್ಯ ವಹಿಸದೆ ಡಾಕ್ಟರ್ನ ಮೊದಲು ಭೇಟಿಯಾಗಿ ಅಂತ ಡಾಕ್ಟರ್ ಸಹ ಹೇಳಿದ್ರು. ನಿಮಗೆ ಈ ಹಿಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವು ಕೊಟ್ಟಂತಹ ಮಾಹಿತಿ ಇಷ್ಟ ಆಯಿತು, ಹಾಗೆ ಪ್ರಸಾರವಾದ ಹಾಡುಗಳು ಸಹ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜಿ ಸಿಂಧು.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ ಸಿಬಿಎಸ್ ವಿ

0: बीच हर मौसम में संपर्क स्थापित होने की संभावना बढ़ी। प्रधानमंत्री सुरक्षित मातृत्व अभियान के 10 साल पूरे राष्ट्रव्यापी समारोह आज से शुरू होंगे। इसके साथ ही दोपहर समाचार का ये अंक समाप्त हुआ। नमस्कार।
1: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖಾ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಮ್ಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ, ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಕಳೆದ 12 ವರ್ಷಗಳಲ್ಲಿ ಭಾರತ ರಫ್ತಿನಲ್ಲಿ ಗಣನೀಯ ಸಾಧನೆ ಮಾಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಎಫ್ಟಿಎ ಕುರಿತು ನಾಸ್ಕಾಂ ಜೊತೆ ನಡೆದ ಚರ್ಚೆ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ಸ್, ಇಂಜಿನಿಯರಿಂಗ್, ಔಷಧಿ, ಕಾಫಿ, ಸಾಂಬಾರ ಪದಾರ್ಥಗಳ ರಫ್ತು ಪ್ರಮಾಣ ಕಳೆದ 12 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರ ಹಾಗೂ ರಫ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
1: So in the last 12 years, exports have actually made a major improvement. From almost 460 billion, we have doubled our, an economic size of more than 50 trillion will get up. Areas such as textile, engineering goods, marine products, plantation items, will see tariffs going down from as high as 15%, 20% to zero. So it will be a big boost for our exports. So, and apart from that, these FTAs will help us in diversifying our export. It will also help us in building trusted relationships with the countries.
0: ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಭಾರತದ ರಿಯಲ್ ಎಸ್ಟೇಟ್ ಡೆವಲಪರ್ಗಳ ರಾಷ್ಟೀಯ ಪ್ರತಿನಿಧಿ ಸಂಸ್ಥೆಯ ಪ್ರತಿನಿಧಿಗಳು ಭೇಟಿಯಾಗಿ ಇಂದು ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ರಾಜ್ಯದ ನಗರಾಭಿವೃದ್ಧಿ ಕ್ಷೇತ್ರದ ಪ್ರಸ್ತುತ ಬೆಳವಣಿಗೆಗಳು, ನಗರಗಳ ಸುಸ್ಥಿರ ಅಭಿವೃದ್ಧಿ, ವಸತಿ ಮತ್ತು ಮೂಲಸೌಕರ್ಯ ಯೋಜನೆಗಳ ಅನುಷ್ಠಾನ, ನಗರ ಪ್ರದೇಶಗಳಲ್ಲಿ ಹೂಡಿಕೆ ಮತ್ತು ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಸೇರಿದಂತೆ ವಿವಿಧ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ನಗರಗಳ ಯೋಜಿತ ಅಭಿವೃದ್ಧಿ, ಸಾರ್ವಜನಿಕರಿಗೆ ಗುಣಮಟ್ಟದ ಸೌಲಭ್ಯಗಳ ಒದಗಿಸುವಿಕೆ ಹಾಗೂ ನಗರಾಭಿವೃದ್ಧಿ ಕ್ಷೇತ್ರದಲ್ಲಿ ಸರ್ಕಾರ ಮತ್ತು ಖಾಸಗಿ ವಲಯದ ನಡುವಿನ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಪರಸ್ಪರ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಡಿಕೇರಿಯ ಹೋಮ್ಸ್ಟೇಯಲ್ಲಿ ಅಮೆರಿಕದ ಪ್ರವಾಸಿ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಪೊಲೀಸರು ಇಂದು ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಲಿದ್ದಾರೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ನೇತೃತ್ವದ ಪೀಠ ಈ ಸಂಬಂಧ ಸರ್ಕಾರಕ್ಕೆ ನಿರ್ದೇಶನಗಳನ್ನು ನೀಡಿದೆ. ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಾಲಯ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರದಂತಹ ಗಂಭೀರ ಅಪರಾಧ ನಡೆದಿದ್ದು ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸುವುದನ್ನು ತಡೆಯುವ ಸಲುವಾಗಿ ಫೈರ್ ಆಡಿಟ್ ನಡೆಸಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಕೆಆರ್ ಮಾರುಕಟ್ಟೆಗೆ ಇಂದು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮಾರುಕಟ್ಟೆಯಲ್ಲಿ ಅಗ್ನಿಯಿಂದ ಉಂಟಾಗಬಹುದಾದ ಅಪಾಯಗಳು, ಅಗ್ನಿಶಾಮಕ ವ್ಯವಸ್ಥೆ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಕೂಡಲೇ ಪರಿಶೋಧನೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಕೆಆರ್ ಮಾರುಕಟ್ಟೆ ಕಟ್ಟಡದಲ್ಲಿರುವ ಮಳಿಗೆಗಳ ಮುಂಭಾಗದಲ್ಲಿನ ಒತ್ತುವರಿಗಳನ್ನು ಗುರುತಿಸಿ ದುಪ್ಪಟ್ಟು ದಂಡ ವಿಧಿಸಿ ತೆರವುಗೊಳಿಸುವ ಕಾರ್ಯ ಕೈಗೊಳ್ಳಬೇಕು, ನಾಗರಿಕರಿಗೆ ಯಾವುದೇ ರೀತಿಯ ಅಡಚಣೆ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಿರುವ ವಾಹನಗಳನ್ನು ಕೂಡಲೇ ತೆರವುಗೊಳಿಸಲು ಸೂಚನೆ ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ಪರಿಗಣಿಸದಿರುವ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು

0: ಮೊಸಳೆ ಕಣ್ಣೀರು ಸುರಿಸುವ ಅಗತ್ಯವಿಲ್ಲವೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ದೇವೇಗೌಡ ಅವರನ್ನು ಪ್ರಧಾನಿ ಪದವಿಯಿಂದ ಕೆಳಗಿಳಿಸಿದ ಖ್ಯಾತಿ ಕಾಂಗ್ರೆಸ್ ಮೇಲೆ ಇರುವುದನ್ನು ನಾಯಕರು ಮರೆತಂತಿದೆ ಎಂದು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯು ದೇವೇಗೌಡ ಅವರನ್ನು ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡಿದೆ ಎಂದು ಅವರು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದು, ನಾಳೆಯಿಂದ 2 ದಿನಗಳ ಕಾಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿಯಬಹುದು ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜನರು ತುರ್ತು ಪರಿಸ್ಥಿತಿಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸದಾ ಸಿದ್ದರಾಗಿರುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕಂದಾಯ, ಅರಣ್ಯ, ಅಗ್ನಿಶಾಮಕ, ಪಂಚಾಯತ್ ರಾಜ್, ಲೋಕೋಪಯೋಗಿ, ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ರಜೆ ಮೇಲೆ ತೆರಳದಂತೆ ಹಾಗೂ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದು ಸಕಾಲದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವರು ಸೂಚನೆ ನೀಡಿದ್ದಾರೆ. ಜಲಾವೃತವಾದ ಸೇತುವೆಗಳು ಮತ್ತು ಮಲೆನಾಡಿನ ಕಣಿವೆ ಪ್ರದೇಶಗಳಲ್ಲಿ ವಾಹನಗಳನ್ನು ಚಲಾಯಿಸದಂತೆ ಅವರು ಸಲಹೆ ನೀಡಿದ್ದಾರೆ. ಮತ್ತೊಂದೆಡೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ನೀಡಿದೆ. ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ಸಿದ್ದತೆಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದ್ದು, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ತೆರೆಯಲಾಗಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚಿಸಿದೆ. ಸಾರ್ವಜನಿಕರು, ವಿಶೇಷವಾಗಿ ಮಕ್ಕಳು, ನದಿ ಕೆರೆ ತಗ್ಗು ಪ್ರದೇಶ ಹಾಗೂ ಸಮುದ್ರ ತೀರಗಳಿಗೆ ಹೋಗದಂತೆ ಮನವಿ ಮಾಡಿದೆ. ಮಳೆ, ಗುಡುಗು ಹಾಗೂ ಸಿಡಿಲಿನ ಸಂದರ್ಭಗಳಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು. ಅಪಾಯಕಾರಿ ಮರಗಳು, ವಿದ್ಯುತ್ ಕಂಬಗಳು ಹಾಗೂ ತುಂಡಾದ ವಿದ್ಯುತ್ ತಂತಿಗಳ ಸಮೀಪ ಹೋಗದಂತೆಯೂ ಎಚ್ಚರಿಕೆ ನೀಡಲಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಇಂದು ದಿವಂಗತ ಸೂರಜ್ ಹೆಗ್ಡೆ ಅವರ ಅಂತಿಮ ದರ್ಶನ ಪಡೆದು ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವಾರು ಪ್ರಮುಖ ನಾಯಕರು ಹಾಜರಿದ್ದರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಕೂಡ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಇದಕ್ಕೂ ಮೊದಲು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರಮಾಡಿಕೊಂಡರು. ಸಾಫ್ಟ್ವೇರ್ ಅಳವಡಿಕೆ ಹಿನ್ನೆಲೆಯಲ್ಲಿ ಬೆಸ್ಕಾಂ ವ್ಯಾಪ್ತಿಯ ನಗರ ಪ್ರದೇಶದಲ್ಲಿ ಇದೇ 10-30ರವರೆಗೆ ಆನ್ಲೈನ್ ಸೇವೆ ಲಭ್ಯವಿರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ರಾಹಕರು ಗೂಗಲ್ ಪೇ, ಫೋನ್ ಪೇ ಮೂಲಕ ಬಿಲ್ ಪಾವತಿ ಮಾಡಲು ಅವಕಾಶವಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ TRM ಸಾಫ್ಟ್ವೇರ್ ಬದಲಿಗೆ IPDS IT ಅಪ್ಲಿಕೇಶನ್ ಅಳವಡಿಸಿಕೊಳ್ಳುವುದರಿಂದ ದತ್ತಾಂಶ ವರ್ಗಾವಣೆ ಮಾಡುವ ಸಲುವಾಗಿ 21 ದಿನಗಳ ಕಾಲ ಆನ್ಲೈನ್ ಸೇವೆಗಳಾದ ಹೊಸ ಸಂಪರ್ಕ, ಹೆಸರು ವರ್ಗಾವಣೆ, ಲೋಡ್ ಹೆಚ್ಚಳ, ಬಿಲ್ ಪಾವತಿ ಸೇರಿದಂತೆ ಆನ್ಲೈನ್ ಸೇವೆಗಳು ಸ್ಥಗಿತಗೊಳ್ಳಲಿದೆ. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇದೇ 30ರವರೆಗೆ 1 ತಿಂಗಳ ಕಾಲ PM ಸ್ವನಿಧಿ ಮಹೋತ್ಸವ ಹಾಗೂ ಲೋಕ ಕಲ್ಯಾಣ ಮೇಳಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆ ತಿಳಿಸಿದೆ. ಬೀದಿ ವ್ಯಾಪಾರಿಗಳಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಒಂದೇ ವೇದಿಕೆಯಲ್ಲಿ ತಲುಪಿಸುವ ಉದ್ದೇಶದಿಂದ ಈ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಸಾರ್ವಜನಿಕರು ಹಾಗೂ ಬೀದಿ ವ್ಯಾಪಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಳದಲ್ಲಿ ಭಾಗವಹಿಸಿ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳುವಂತೆ ಇಲಾಖೆ ಕೋರಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸರ್ವರಿಗೂ ಸೂರು ಅಭಿಯಾನದಡಿ ಕೊಳಚೆ ನಿವಾಸಿಗಳನ್ನು ಒಳಗೊಂಡಂತೆ ರಾಮನಗರದಲ್ಲಿ ನಗರ ಪ್ರದೇಶದ ವಸತಿರಹಿತ ಬಡವರು ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಂಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರಿ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ಗಳಲ್ಲಿ ಎಫ್ಎಂ ರೈನ್ಬೋ. ಸಮಯ ಆಗಿದೆ 2:45:16 ಈಗ ಕೇಳಿ ಕಾರ್ಯಕ್ರಮ ಆಕಾಶ ಬುಟ್ಟಿ.
1: ಆಕಾಶವಾಣಿ
2: ಈ ಸಂಗೀತ ಜನಗಣ ಮನ ರಾಷ್ಟ್ರಗೀತೆಯಷ್ಟೇ ಗೌರವ ಪಡೆದಿದೆ, ಭಾರತೀಯರ ಹೃದಯಗಳನ್ನು ಬೆಸೆದಿದೆ. ಇದು ಆಕಾಶವಾಣಿಯ ಸಿಗ್ನೇಚರ್ ಟ್ಯೂನ್, ಅಂಕಿತ ಸಂಗೀತ. ಕಿವಿಗೆ ಬೀಳುತ್ತಿದ್ದ ಹಾಗೆ, ಭಾಷೆ ಗೊತ್ತಿಲ್ಲದವರು ಮುಗುಳ್ನಗು ಬೀರಿ ಮಾತನಾಡಿದ ಹಾಗೆ ಭಾಸವಾಗುತ್ತದೆ. 40-50 ದಶಕದಲ್ಲಿ ದೇಶದ 6 ಕೋಟಿ ಕುಟುಂಬಗಳಿಗೆ ಕೇವಲ 5 ಲಕ್ಷ ರೇಡಿಯೋ ಸೆಟ್ಗಳಿದ್ದವು. ಒಂದು ರೇಡಿಯೋ ಸೆಟ್ ಬೆಲೆ 300 ರೂಪಾಯಿ ಅಂತ ಹೇಳ್ತಾರೆ ಆಕಾಶವಾಣಿ ಬೆಂಗಳೂರು ಮತ್ತು ದೂರದರ್ಶನಗಳಲ್ಲಿ ಶ್ರೋತೃ ಸಂಶೋಧನಾ ಅಧಿಕಾರಿಯಾಗಿದ್ದ ಬಿಎಸ್ ಚಂದ್ರಶೇಖರ್. 70ರ ನಂತರ ಟ್ರಾನ್ಸಿಸ್ಟರ್ ಕ್ರಾಂತಿಯಾಯಿತು, ರೇಡಿಯೋ ಮನೆ ಮನೆ ತಲುಪಿತು. ಆಗ ರೇಡಿಯೋ ಕೇಳುಗರಿಗೆ ಏನು ಬೇಕು, ಯಾವುದು ಪ್ರಸಾರದ ಮುಖ್ಯ ಅಂಗವಾಗಬೇಕು, ಜನರ ಆಶೋತ್ತರಗಳೇನು, ಸ್ಪಂದನೆ ಪ್ರತಿಕ್ರಿಯೆ ಏನು ಹೇಳುತ್ತವೆ, ಇಂತಹ ಮೂಲಭೂತ ಪ್ರಶ್ನೆಗಳನ್ನು ಹೊತ್ತುಕೊಂಡೇ ಹುಟ್ಟಿದ್ದು ಶ್ರೋತೃ ಸಂಶೋಧನಾ ವಿಭಾಗ. ಬೆಂಗಳೂರಿನಲ್ಲಿ 60ರ ದಶಕದಲ್ಲಿ ಸ್ಥಾಪನೆಯಾದ ಶ್ರೋತೃ ಸಂಶೋಧನಾ ವಿಭಾಗವನ್ನು ಮುನ್ನಡೆಸಿದವರು ವಿಎಸ್ ಚಂದ್ರಶೇಖರ್, ಎಎಸ್ ಚಂದ್ರಮೌಳಿ ಹಾಗೂ ದೀಪ್ ಕುಮಾರ್. ಪ್ರಸಾರಕರ ಪರಿಕಲ್ಪನೆಗಳನ್ನು ಜನರ ಬಳಿಗೆ ಕೊಂಡೊಯ್ದು ಹಾಗೆ ಜನರ ಬೇಕು ಬೇಡಗಳನ್ನು ಪ್ರಸಾರಕರಿಗೆ ತಿಳಿಸಿ ಶ್ರೋತೃ ಪ್ರಸಾರಕನ ನಡುವಿನ ಕಂಪನಗಳನ್ನು ಕೂಡಿಸಿ ವರದಿಗಳು ಮೌಲ್ಯಮಾಪನಗಳನ್ನು ಸಿದ್ಧಪಡಿಸಿ ದೆಹಲಿ ಪ್ರಭುಗಳಿಗೆ ಮುಟ್ಟಿಸಿ ಪ್ರಸಾರದ ಸಾರ್ಥಕ್ಯ ಮತ್ತು ಭಾವೈಕ್ಯ ಸಾಧಿಸಿದ್ದು ಶ್ರೋತೃ ಸಂಶೋಧನಾ ವಿಭಾಗ. ಯಾವುದೇ ಕಾರ್ಯಕ್ರಮದ ಪ್ರಸಾರಕ್ಕೆ ಮುನ್ನ ಪೈಲಟ್ ಟೆಸ್ಟ್ ಮಾಡುವ ಸಂಪ್ರದಾಯ ಆರಂಭಿಸಿದ್ದು ಬೆಂಗಳೂರು ಆಕಾಶವಾಣಿ. ಬೆಂಗಳೂರು ಆಕಾಶವಾಣಿಯ ವಿನೂತನ ಪರಿಕಲ್ಪನೆಗಳು ದೇಶವ್ಯಾಪಿ ಮಾದರಿ ಎನಿಸಿದ್ದು ಶ್ರೋತೃ ಸಂಶೋಧನಾ ವಿಭಾಗದ ವರದಿಗಳಿಂದ. ಬೆಂಗಳೂರು ಆಕಾಶವಾಣಿಯಲ್ಲಿ ಶ್ರೋತೃ ಸಂಶೋಧನಾ ವಿಭಾಗದ ಅಧಿಕಾರಿಯಾಗಿದ್ದ ಎಎಸ್ ಚಂದ್ರಮೌಳಿ.
3: ಆಗ ತಾಯಿ ತೊಟ್ಲು ಅಂತ ಒಂದು ಯುನಿಸೆಫ್ ಪ್ರಾಯೋಜಿತವಾದಂತ ಒಂದು ಯೋಜನೆ ಅದು. ಅದರ ಒಂದು ಮೌಲ್ಯಮಾಪನ ಬೇಕಾಗಿತ್ತು. ನಿರ್ಮಲಾದೇವಿ ಮತ್ತೆ ಜಯಣ್ಣ ಸೇರಿ ಅದನ್ನ ಮಾಡಿದಂತ ಒಂದು ಸರಣಿ ಅದು. ಯುನಿಸೆಫ್ ಕನ್ಸಲ್ಟೆಂಟ್ ಆದಂತ ಪಿ ವಿ ಕೃಷ್ಣಮೂರ್ತಿ ಅವರು ನಮ್ಮ ದೂರದರ್ಶನದ ಪ್ರಪ್ರಥಮ ಮಹಾನಿರ್ದೇಶಕರಾದವರು. ಚಂದ್ರಮೌಳಿ, ಯು ಹ್ಯಾವ್ ಕಮ್ ವಿತ್ ಸಮ್ ಫಾರಿನ್ ಎಕ್ಸ್ಪೀರಿಯನ್ಸ್, ಯು ಶುಡ್ ಡೂ ಸಮಥಿಂಗ್ ಅಂತಂದ್ರು. 1000 ಲೆಟರ್ಸ್ ಇತ್ತು ಆ ಕಾರ್ಯಕ್ರಮದ ಬಗ್ಗೆ. ಅದರಲ್ಲಿ ಒಂದು 2000 ಏನೋ ನಾನು ಆರಿಸ್ಕೊಂಡು ಸಣ್ಣ ರಿಪೋರ್ಟ್ ಮಾಡಿ ನಾನು ಕೊಟ್ಟೆ ಆಡಿಯನ್ಸ್ ರಿಸರ್ಚ್ ಅಲ್ಲಿ. ಇದು ನನ್ನ ಒಂದು ಪ್ರಥಮ ಪ್ರಯತ್ನ. ಯುನಿಸೆಫ್ ಅಲ್ಲಿ ಬಹಳ ಪ್ರಶಂಸೆಗೆ ಒಳಗಾಯ್ತದು. ಅದಾದ್ಮೇಲೆ ಒಂದು ಪುಟ್ಟ ಪುಟ್ಟ ಹೆಜ್ಜೆ ಅಂತ ಹೇಳಿ ಗರ್ಭಿಣಿ ಆದ ಹೊತ್ತಿಂದ ಮಗುವಿಗೆ 1 ವರ್ಷ ಆಗೋವರೆಗೂ ಕವರ್ ಮಾಡುವಂತ ಒಂದು ಕಾರ್ಯಕ್ರಮ ಅದು. ಅದರದ್ದು ಮೌಲ್ಯಮಾಪನ ಮಾಡಿದೆ. ಹೀಗೆ ಶುರು ಆಯಿತು. ಅಷ್ಟರಲ್ಲಿ ಎಚ್ ವಿ ರಾಮಚಂದ್ರ ರಾಯರು ಸ್ಟೇಷನ್ ಡೈರೆಕ್ಟರ್ ಆಗಿ ಬಂದರು. ನಿಸರ್ಗ ಸಂಪದ ಅಂತ ಹೇಳಿ ಒಂದು ಕಾರ್ಯಕ್ರಮನ ಅವರು ಯೋಜನೆ ಮಾಡಿದ್ರು. ಒಂದು ಡಾಕ್ಯುಮೆಂಟ್ ಆಗಬೇಕು, ಇದು ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಅಂತಂದ್ರು. ಇಟ್ ವಾಸ್ ಎ 2-way ಕಮ್ಯುನಿಕೇಶನ್ ಪ್ರಾಜೆಕ್ಟ್ ಅದು. ಸೊ ನನಗೊಂದು ದಾಖಲೆ ಸಿಗುತ್ತೆ, ನೋಂದಾಯಿಸ್ಕೊಂಡ್ರೆ ಅದನ್ನ ಬಳಸ್ಕೊಂಡು ನಾನು ಒಂದು ಸ್ಯಾಂಪಲ್ ಒಂದು ಮಾದರಿನ ನಾನು ತಗೋಬಹುದು, ಒಂದು ನಮೂನೆಯನ್ನು ತಗೋಬಹುದು ಅಂತ ಹೇಳಿ ಒಂದು ಸಂಶೋಧನಾ ವರದಿನ ನಾನು ಸಿದ್ಧ ಮಾಡಿದೆ. ಇದು ಇಡೀ ರಾಷ್ಟ್ರದ ಗಮನನೇ ಸೆಳೆದು ಬಿಡ್ತು. ನಮ್ಮಲ್ಲಿ ಮಹಾನಿರ್ದೇಶಕರಾಗಿದ್ದಂಥ ಚಾವ್ಲಾ ಅವರು ಕೂಡ ಇದನ್ನ ಗಮನಿಸಿ ಅದನ್ನ ಒಂದು ತರಿಸ್ಕೊಂಡು ಓದಿ ಅದ್ರ ಬಗ್ಗೆ ಒಂದು ದೊಡ್ಡ ಲೇಖನನೇ ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಬರೆದಿದ್ರು. BBCನವರು ಕೂಡ ಬಂದರು, ಇದು ಹೇಗೆ ಸಾಧ್ಯ ಆಯಿತು, ಹೇಗೆ ಮಾಡಿದ್ರಿ ಅಂತ. ನನಗೂ ಬಹಳ ಒಂದು ಹೆಚ್ಚಿನ ಕೀರ್ತಿ ತಂತು. ಅನೇಕ ಕಾರ್ಯಕ್ರಮಗಳನ್ನ ನಾವು ಜೊತೆಯಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡಿದ್ದೀವಿ. ಆಮೇಲೆ ಇದು ಎಷ್ಟು ಮಟ್ಟಿಗೆ ಪಾಪ್ಯುಲರ್ ಆಯಿತು ಅಂದರೆ ನಮ್ಮ ಮಹಾನಿರ್ದೇಶನಾಲಯ ಈ ಥರದ ಒಂದು ಕಾರ್ಯಕ್ರಮಗಳಾದಾಗ ಮೌಲ್ಯಮಾಪನ ಮಾಡಲೇಬೇಕು. ನಾನೇ ಫಸ್ಟ್ ಪೈಲಟ್ ಟೆಸ್ಟಿಂಗ್ ಮೆಥಡ್ ಆಫ್ ಸೈನ್ಸ್ ಮಾಡಿದಾಗ ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ನಿರೂಪಣೆ ಮಾಡುವಂಥ ಒಂದು ಪೈಲಟ್ ಟೆಸ್ಟ್ ಮಾಡಿದೆ. ಅನೇಕ ಪೈಲಟ್ ಟೆಸ್ಟಿಂಗ್ ಆಮೇಲೆ ಆಯಿತು. ಇದೊಂದು ನಾರ್ಮ್ ಆಗೋಯ್ತು. ಆಮೇಲೆ 300 ವರದಿ ನಾನು ಬರೆದಿದ್ದೀನಿ. ಸ್ಪೆಷಲ್ ಪ್ರಾಜೆಕ್ಟ್ ಒಂದು 50 ಮೇಲೆ ಆಗಿರ್ಬೋದು. ಎಷ್ಟು ವಿಭಾಗಗಳಿಗೆ ಮಾಡಿದ್ವಿ, ಹೆಲ್ತ್ಗೆ ಸಂಬಂಧಪಟ್ಟಂತೆ ಮಾಡಿದ್ವಿ, ಪೊಲೀಸ್ ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ಮಾಡಿದ್ವಿ, ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಮಾಡಿದ್ವಿ, ಹೀಗೆ ಬೇಕಾದಷ್ಟು ವಿಭಾಗಗಳ ಜೊತೆ ನಾವು ಈ ತರ ಕಾರ್ಯಕ್ರಮಗಳು ಮಾಡಿ ಅದರ ಮೌಲ್ಯಮಾಪನ ಮಾಡಿದ್ದೀನಿ. ಬಹಳ ತೃಪ್ತಿದಾಯಕವಾಗಿತ್ತು, ಜೀವನದ ಒಂದು ಭಾಗ ಅಂತ ಹೇಳ್ಬೇಕು.
2: ಪ್ರಸಾರಕ, ಶ್ರೋತೃ, ಅಧಿಕಾರದ ಭಾವುಕ ಹೃದಯ ಬಡಿತಗಳಿಗೆ ವೈಚಾರಿಕ ವೈಜ್ಞಾನಿಕ ಸ್ಪರ್ಶ ಕೊಟ್ಟು ಪ್ರಸಾರ ಭೂಮಿಯ ಫಲವತ್ತತೆ ಹೆಚ್ಚಿಸಿದ್ದು ಶ್ರೋತೃ ಸಂಶೋಧನಾ ವಿಭಾಗ. ನುಡಿ ತೇರ ಬಾನ ಹಾದಿಯ ಈ ಸಂಚಾರದಲ್ಲಿ ಹೃದಯ ಹಾಸಿ ಚೈತನ್ಯ ತುಂಬಿ ಜೊತೆ ಜೊತೆಗೆ ನಡೆದು ಬಂದು ಸಂತಸ ತಂದವರು ಹಲವಾರು ಮಂದಿ. ಆಯ್ದ ಕೆಲವರ ಅಭಿಪ್ರಾಯಗಳು,
4: ರೇಡಿಯೋದಿಂದ ವಿವಿಧ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸುತ್ತಿದ್ವೆ ಹೊರತು ಅವುಗಳನ್ನು ಸಿದ್ಧಪಡಿಸಿ ಪ್ರಸ್ತುತಪಡಿಸುವವರು ಯಾರು, ಅವ್ರು ಹೇಗಿರ್ತಾರೆ, ಅವರ ಕಾರ್ಯವೈಖರಿ ಏನು ಅನ್ನೋದ್ರ ಕಲ್ಪನೆ ನಮ್ಗೇನು ಇರಲಿಲ್ಲ.
2: ಲೇಖಕ ಅಂಕಣಕಾರ ಶ್ರೀವತ್ಸ ಜೋಶಿ ವಾಷಿಂಗ್ಟನ್ ಡಿಸಿಯಿಂದ.
4: ಮೈಸೂರಿನಲ್ಲಿ ಮೊತ್ತ ಮೊದಲ ಖಾಸಗಿ ರೇಡಿಯೋ ಸ್ಟೇಷನ್ ಚರಿತ್ರೆಯಿಂದ ಹಿಡಿದು ಇಂದಿನ ನ್ಯೂಸ್ ಆನ್ ಏರ್ ಆಪ್ ವರೆಗೆ ಆಕಾಶವಾಣಿ ನಡೆದು ಬಂದ ದಾರಿಯ ಸ್ಥೂಲ ನೋಟ, ಚರಿತ್ರಾರ್ಹ ದಾಖಲೆಗೆ ಸೇರಬೇಕಾದ ಮೌಲ್ಯಯುತ ಕಾರ್ಯಕ್ರಮ. ಇದುವರೆಗೆ ಇಷ್ಟು ಸವಿಸ್ತಾರವಾಗಿ ಪರಿಚಯಿಸಿದ್ದಿಲ್ಲ. ನೆನಪು ಮಾಡ್ಕೊಳ್ಳೋದಾದ್ರೆ ಗುಲ್ಬರ್ಗಾ ಉದ್ಘೋಷಕಿಯರ ಬಗ್ಗೆ ಒಂದು ಕಾರ್ಯಕ್ರಮ ಬಂದಿತ್ತು. ಒಬ್ರು ಉದ್ಘೋಷಕಿ ತನ್ನ ಅನುಭವ ಹೇಳ್ತಾ ಇದ್ರು, ಕಾರ್ ಬಂದಿರಲಿಲ್ಲ, ಡ್ಯೂಟಿ ರೂಮಿಗೆ ಹೋಗ್ಬೇಕಿದ್ರೆ ಟ್ರ್ಯಾಕ್ಟರ್ ಅಲ್ಲಿ ಹೋಗ್ಬೇಕಾಯ್ತು, ಸಮಯಕ್ಕೆ ಸರಿಯಾಗಿ ತಲುಪಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೇವೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮಂಗಳೂರು ಆಕಾಶವಾಣಿಯಲ್ಲಿ ನಿರ್ವಾಹಕರಾಗಿದ್ದವರು ಯಾರು, ರೈಲ್ವೆ ಸ್ಟೇಷನ್ ನಲ್ಲಿ ಲಗೇಜ್ ರೂಮ್ ಅಲ್ಲಿ ಟೇಪ್ಗಳು ಬಂದಿದ್ವು, ಹುಡುಕ್ ಕೊಡುವವರಿಲ್ಲ, ನೀವೇ ಬೇಕಿದ್ರೆ ಹುಡುಕಿ ಅಂತ ಹೇಳಿದ್ರು. ಅಥರ ದೊಡ್ಡ ರಾಶಿಯಲ್ಲಿ ಟೇಪ್ ಹುಡುಕಿ ಅದನ್ನ ತಂದು ನಾವು ಪ್ರಸಾರ ಮಾಡಿದ್ವಿ ಅನ್ನೋದನ್ನೆಲ್ಲ ಕೇಳುವಾಗ ನಿಜಕ್ಕೂ ರೋಮಾಂಚನ. ಒಂದು ರೇಡಿಯೋ ಕಾರ್ಯಕ್ರಮ ಮಾಡುವುದರ ಹಿಂದೆ ಎಂಥ ಶ್ರಮ ಇರ್ತದೆ, ಆಕಾಶವಾಣಿಯ ಒಂದು ಘನತೆ ಗಾಂಭೀರ್ಯ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿರುವ ಎಲ್ಲ ಬಾನುಲಿ ಕಲೆಗಳಿಗೆ ನಾವೆಲ್ಲರೂ ಚಿರ ಋಣಿಗಳಾಗಿರ್ತೇವೆ. ಅಂತಹ ಕಲೆಗಳನ್ನು ಪರಿಚಯಿಸಿದ ಈ ಕಾರ್ಯಕ್ರಮ ಸದಾ ಸ್ಮರಣೀಯವಾಗಿರ್ತದೆ. ಈ ಕಾರ್ಯಕ್ರಮದ ಹಿಂದಿರುವ ಎಲ್ಲ ಶಕ್ತಿಗಳಿಗೂ ದೊಡ್ಡದೊಂದು ಸಲಾಂ.
2: ಪತ್ರಕರ್ತೆ ಶಮಂತ, ಬೆಂಗಳೂರು.
5: ಬಾನುಲಿ ಕಲಿಗಳು ತುಂಬಾ ತುಂಬಾ ನಂಗೆ ಇಷ್ಟ ಆಗಿರುವಂತ ಪ್ರೋಗ್ರಾಮ್ ಅದು. ಇದರಲ್ಲಿ ಬಂದವರೆಲ್ಲರ ಹತ್ರ ಕೂಡ ನಾನು ಆಸ್ ಎನ್ ಔಟ್ಸೈಡರು, ರೆಗ್ಯುಲರ್ ಪ್ರೋಗ್ರಾಮರು, ಈ ತರ ಒಬ್ರಲ್ಲ ಒಬ್ಬರ ಜೊತೆಗೆ ಅಷ್ಟೂ ಜನದ ಜೊತೆಗೂ ಇಂಟ್ರಾಕ್ಟ್ ಇಟ್ಕೊಂಡಿದ್ದವಳು. ಆಲ್ ಇಂಡಿಯಾ ರೇಡಿಯೋನ ಬೆಳಗ್ಗೆ ಹೊತ್ತು 8:30 ಡೆಫಿನೆಟ್ಲಿ ಕೇಳ್ತೀನಿ. ಇದು ಒಂಥರ ನಾಸ್ಟಾಲ್ಜಿಕ್ ಅನ್ನಿಸ್ತಾ ಇತ್ತು. ನಾನು ಯಾವತ್ತೂ ಕೂಡ ಯಾವ ಪ್ರೋಗ್ರಾಮ್ಗೂ ನಾನು ಈ ತರ ಎಲ್ಲ ಹೇಳಿಲ್ಲ, ಬಟ್ ಈ ಪ್ರೋಗ್ರಾಮ್ ನಂಗೆ ಎಮೋಷ್ನಲಿ ತುಂಬಾ ಇಷ್ಟ ಆಯ್ತು, ಬಿಕಾಸ್ ನಮ್ಗೆ ಗೊತ್ತಿರೋರು ಅಷ್ಟು ಜನ ಇದ್ದಾರೆ ಅಂತ. ಆಮೇಲೆ ನಾವುಗಳು ಸಿಕ್ಕೊಂಡಾಗ ಕೂಡ ಆಲ್ ಇಂಡಿಯಾ ರೇಡಿಯೋದಾರಾಗ್ಲಿ, ನಮ್ಮ ರೈಟರ್ಸ್ ಆಗ್ಲಿ, ಜರ್ನಲಿಸ್ಟ್ ಫ್ರೆಂಡ್ಸ್ ಆಗ್ಲಿ, ತುಂಬಾ ಜನ ಇದನ್ ಕೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಅಂತೆಲ್ಲ ನಾವು ಮಾತಾಡ್ಕೊತಾ ಇದ್ದಿದ್ದು ಉಂಟು. ಹಾಗಾಗಿ ದಿಸ್ ಪ್ರೋಗ್ರಾಮ್ ಇಸ್ ರಿಯಲಿ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಹಾರ್ಟಿ ಕಂಗ್ರಾಚುಲೇಷನ್ ಟು ದ ಟೀಮ್.
2: ಕವಯತ್ರಿ ಸರೋಜಿನಿ ಪಡಸಲಗಿ, ಬೆಂಗಳೂರು.
6: ಬಾನುಲಿ ಕಲಿಗಳು ಆಕಾಶವಾಣಿ ಶುರು ಆದ ದಿನದಿಂದ ಒಂದೊಂದೇ ಮುತ್ತು ಹೆಕ್ಕಿ ತೆಗೆದು ಪೋಣಿಸಿದ ಹಾರ ಇದು. ಎಷ್ಟೋ ಗೊತ್ತಿರದ ಅಪರೂಪದ ವ್ಯಕ್ತಿತ್ವಗಳ ಅನಾವರಣ, ಗೊತ್ತಿದ್ದ ವ್ಯಕ್ತಿಗಳ ಗೊತ್ತಿರದ ವಿಶಿಷ್ಟತೆಗಳ ಪರಿಚಯ ನೀಡಿದ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ ಇದು. ಮುಗಿತದ ಈ ಕಾರ್ಯಕ್ರಮ ಎಂಬುದೇ ಒಂದು ಖಾಲಿತನ ಸೃಷ್ಟಿಸುತ್ತಿದೆ.
2: ಬೆಂಗಳೂರಿನ ಅಶ್ವಥ್ ಕುಲಕರ್ಣಿ.
7: ಬಾನುಲಿ ಕಲಿಗಳು ಕಾರ್ಯಕ್ರಮ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಪ್ರಸಾರಕರನ್ನ ಪರಿಚಯಿಸಿದ್ದು ಒಂದು ಖುಷಿ ತಂದಂತಹ ವಿಷಯ. ನಮ್ಗೆ ಗೊತ್ತೇ ಇರಲಿಲ್ಲ ಅವರನ್ನೆಲ್ಲ ಬೆಳಕಿಗೆ ತಂದು ಪ್ರಸಾರ ಶಕ್ತಿ ಎಂಥದ್ದು, ಅವರ ಪ್ರತಿಭೆ ಎಂಥದ್ದು, ಅದರ ಬಗ್ಗೆ ಎಲ್ಲ ನಮಗೆ ಈ ಕಾರ್ಯಕ್ರಮದ ಮುಖೇನ ತಿಳಿಸಿ ಕನ್ನಡ ಜನತೆಗೆ ಒಂದು ಮಹದುಪಕಾರ ಮಾಡಿದಾರಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.
2: ಕ್ಯಾಲಿಫೋರ್ನಿಯಾದಿಂದ ಸರಸ್ವತಿ ವಟ್ಟಂ.
8: ಪ್ರತಿ ಸಂಚಿಕೆಯೂ ಕೂಡ

0: ವಿಶಿಷ್ಟವಾದ ವ್ಯಕ್ತಿಗಳೊಂದಿಗೆ, ಅವರು ಸಂಗೀತಗಾರರಾಗಿರ್ಬೋದು, ನಾಟಕಕಾರರಾಗಿರಬಹುದು, ಅಥವಾ ಉದ್ಘೋಷಕರಾಗಿರಬಹುದು, ಅಥವಾ ಕಾರ್ಯಕ್ರಮದ ನಿರ್ವಾಹಕರಾಗಿರ್ಬೋದು, ಎಲ್ಲರನ್ನೂ ಅದು ಎಷ್ಟು ಚೆನ್ನಾಗೆ ಒಂದು ವರ್ಷಗಳ ಕಾಲ ಏಕಪ್ರಕಾರ ಯಾರ್ಯಾರನ್ನ ಕವರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಅದೇ ಒಂದು ಇಡೀ ದಿನ ಆಗ್ಬೋದು. ಅಷ್ಟು ಇನ್ಫಾರ್ಮೇಶನ್, ಅಷ್ಟು ಮಾಹಿತಿ ಇದರಲ್ಲಿದೆ. ಅದರಲ್ಲೂ ಇವರು ಬಿ ಕೆ ಸುಮತಿಯವರ ನಿರೂಪಣಾ ಶೈಲಿ ಮತ್ತು ಆ ಪದಗಳ ಜೊತೆ ಆಡುವಂತಹ ಆ ಆಟ, ಆ ಲಾಲಿತ್ಯ ತುಂಬ ಇಷ್ಟ ಆಗ್ತಿತ್ತು ನನಗೆ. ನಿಜವಾಗ್ಲೂ ನನಗೆ ಇನ್ನು ಮುಂದಿನ ವಾರದಿಂದ ಯಾಕೋ ಬಿಕೋ ಅಂತ ಅನ್ಸೋದಂತೂ ಖಂಡಿತವಾಗ್ಲೂ ಸತ್ಯ.
1: ಮೈಸೂರಿನ ಎಂಎಸ್ ಭಾರತಿ.
2: ಈ ಬಾನುಲಿ ಕಲಿಗಳಿಗೆ ನಮ್ಮನ್ನ ಈ ಕಾರ್ಯಕ್ರಮದ ಮೂಲಕ ಗುರುತಿಸಿ ಗೌರವ ಸಲ್ಲಿಸಿದ್ರು ಅಂತ ಸಂತೋಷ. ಆದ್ರೆ ಕೇಳುಗರಿಗೆ ನಮ್ಮ ಆಕಾಶವಾಣಿಯಲ್ಲಿ ಒಂದು ಸುಂದರ ಕಾರ್ಯಕ್ರಮ ಪ್ರಸಾರಕ್ಕೆ ಮುನ್ನ ಏನೆಲ್ಲ ಕಥೆಗಳಿವೆ ಅಂತ ತಿಳಿಯಿತು. ಆತ್ಮೀಯ ನಿರೂಪಣೆಯನ್ನ ಸಿದ್ಧಪಡಿಸೋದು ಕೂಡ ಒಂದು ಸವಾಲಿನ ಕೆಲಸನೆ ಅಂತ ನನ್ಗನ್ನಿಸ್ತು. ಅವುಗಳನ್ನೆಲ್ಲ ನೀವು ನಿಭಾಯಿಸಿದ್ದು ಮೆಚ್ಚಬೇಕಾದ ವಿಷಯನೇ.
1: ಧಾರವಾಡದ ಚೇತನ.
3: ನಾವು ಕಾಣದ ಕೇಳದ ಆಕಾಶವಾಣಿ ಪ್ರಸಾರ ಬುತ್ತಿಯನ್ನ ಬಿಚ್ಚಿದಿರಿ. ನುಡಿದೀಪವನ್ನು ಬೆಳಗಿದ ಬಾನುಲಿ ಕಲಿಗಳಿಗೆ ನಮಿಸಬೇಕು ನಾವು ಅನುವರತ.
1: ಯುನೈಟೆಡ್ ಕಿಂಗ್ಡಮ್ನಿಂದ ಶ್ರೀವತ್ಸ ದೇಸಾಯಿ.
4: ನುಡಿತೇರಿನ ರಥಯಾತ್ರೆಯನ್ನು ಪ್ರಾರಂಭದಿಂದಲೂ ಕೇಳುತ್ತಾ ನೋಡುತ್ತಾ ಬಂದಿನಿ. ಎಷ್ಟೊಂದು ಚಿರಪರಿಚಿತ ಹೆಸರುಗಳು, ಅವರ ವೈಯಕ್ತಿಕ ಅನುಭವಗಳು ಕೇಳ್ತಾ ಕೇಳ್ತಾ ರೋಮಾಂಚನ ಆಗ್ತಿತ್ತು. ಅತ್ಯಂತ ರೋಚಕವಾಗಿ ಮತ್ತು ಇನ್ಫಾರ್ಮೇಟಿವ್ ಆಗಿ ಪ್ರಸ್ತುತಪಡಿಸಿದ ನುಡಿತೇರಿನ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಅಭಿನಂದನೆಗಳು.
1: ಯುನೈಟೆಡ್ ಅರಬ್ ಎಮಿರೇಟ್ಸ್ ನಿಂದ ತಿರು ಶ್ರೀಧರ್.
5: ನಮಗೆ ಆಕಾಶವಾಣಿ ಸಾಂಸ್ಕೃತಿಕ ಮತ್ತು ಸುದ್ದಿ ಜಗತ್ತಿನ ಅಮೂಲ್ಯ ಭಾಗ ಆಗಿತ್ತು. ಇಂತಹ ಬದುಕಿನ ಅಮೂಲ್ಯ ಜಗತ್ತಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕರೆ ಎಷ್ಟು ಚಂದ ಅಂತ ಅನಿಸಿದ್ದುಂಟು. ಈ ಕನಸನ್ನ ನುಡಿತೇರನು ಎಳೆದವರು ಬಾನುಲಿ ಕಲಿಗಳು ಕಾರ್ಯಕ್ರಮ ಭವ್ಯ ನನಸಾಗಿ ಮಾಡಿದೆ. ಬೆಂಗಳೂರು ಆಕಾಶವಾಣಿ ತಂಡಕ್ಕೆ ಹೃತ್ಪೂರ್ವಕ ವಂದನೆ ಮತ್ತು ಅಭಿನಂದನೆಗಳು.
1: ಈ ನುಡಿ ಸಂಚಾರದಲ್ಲಿ ಭಾಗವಹಿಸಿದ ಶ್ರೋತೃ ಬಾಂಧವರು, ಎಲ್ಲ ಪ್ರಸಾರಕರು, ಸಿಬ್ಬಂದಿ ಮತ್ತು ವಿವಿಧ ಕೇಂದ್ರಗಳ ಸಹೋದ್ಯೋಗಿ ಮಿತ್ರರಿಗೆ ಕಾರ್ಯಕ್ರಮದ ಯಶಸ್ಸು ಸಲ್ಲುತ್ತದೆ. ಬೆಂಗಳೂರು ಆಕಾಶವಾಣಿಯ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನಿರ್ಮಲಾ ಸಿ ಯಲಿಗಾರ್.
6: ಬಾನುಲಿ ಕಲಿಗಳು ಭಾರತದ ಪ್ರಸಾರ ಸೇವೆಯ ವ್ಯವಸ್ಥೆಯಲ್ಲಿಯೇ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಸರಣಿ. ಕನ್ನಡದ ನುಡಿಯ ಅಭಿವೃದ್ಧಿಯೊಂದಿಗೆ ಬದುಕಿನ ಹತ್ತು ಹಲವು ಆಯಾಮಗಳನ್ನು ಬಾಚುತ್ತಾ ಚಾಚುತ್ತಾ ಮುಂದೆ ಸಾಗಿ ಬಂದ ಪ್ರಸಾರ ಕಲೆಗಳನ್ನು ದಾಖಲಿಸುವ ಈ ಸರಣಿ ನಿಮ್ಮ ಕಿವಿಯನ್ನು ತಲುಪಿ ಮನವನ್ನು ಅರಳಿಸಿದೆ ಎಂಬ ಸಂತಸ ನಮಗೆ, ಅಷ್ಟೇ ಹೆಮ್ಮೆಯೂ ಕೂಡ. ಮಾಧ್ಯಮದಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಸವಾಲುಗಳು, ಪರಿಣಾಮಗಳು, ಈ ವಿದ್ಯುನ್ಮಾನ ಮಾಧ್ಯಮದ ಧ್ಯೇಯೋದ್ದೇಶಗಳ ಬಗ್ಗೆ ಈ ಸರಣಿ ಉಪಯುಕ್ತ ಅನುಭವವನ್ನು ನೀಡಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಸರ್ವರಿಗೂ ಮತ್ತು ಪ್ರಾಯೋಜಿಸಿದಂಥ ಇಲಾಖೆಗೂ ಮತ್ತು ಈ ಕಾರ್ಯಕ್ರಮವನ್ನು ಮೆಚ್ಚಿದಂಥ ಎಲ್ಲ ಬಾನುಲಿ ಬಾಂಧವರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು.
1: ಹಿರಿಯ ಪ್ರಸಾರಕರಾದ ಎನ್ಎಸ್ ಕೃಷ್ಣಮೂರ್ತಿ, ಜ್ಯೋತ್ಸ್ನಾ ಕಾಮತ್, ಯಮುನಾ ಮೂರ್ತಿ, ಜಯಶ್ರೀ ಶಾನ್ಭಾಗ್, ಎನ್ಜಿ ಶ್ರೀನಿವಾಸ್ ಹಾಗೂ ಚೇತನ್ ಎಸ್ ನಾಯಕ್ ಅವರಿಗೆ ವಿಶೇಷ ಧನ್ಯವಾದಗಳು. ಸಂಗೀತ ವಿದ್ವಾಂಸರಾದ ಎಸ್ ಶಂಕರ್, ಗೀತಾರಾಮಾನಂದ್, ಆರ್ ಚಂದ್ರಿಕಾ ಹಾಗೂ ಡಿ ಬಾಲಕೃಷ್ಣ ಅವರಿಗೆ ಕೃತಜ್ಞತೆಗಳು. ಕನ್ನಡದ ಪ್ರಸಾರಕರ ಕೀರ್ತಿ ಎಲ್ಲೆಡೆ ತಲುಪಲಿ. ಧ್ವನಿ ಪರಂಪರೆಗೆ, ಭಾಷೆಗೆ ಮಾತ್ರವಲ್ಲ, ಇಡೀ ಸಾಂಸ್ಕೃತಿಕ ಕ್ಷೇತ್ರಕ್ಕೆ, ಮಾಧ್ಯಮಗಳಿಗೆ, ಸೃಜನಶೀಲ ಕಲ್ಪನೆಗಳಿಗೆ ಬೇರು, ನೀರು, ಉಸಿರು ಆಕಾಶವಾಣಿ. ಡಿಜಿಟಲ್ ಯುಗದಲ್ಲಿ ಹೊಸ ಬದಲಾವಣೆಗೆ ತೆರೆದುಕೊಳ್ಳುತ್ತಾ ಪ್ರಸಾರಕರು ಕೈಂಕರ್ಯ ಮುಂದುವರೆಸಿದ್ದಾರೆ. ನುಡಿತೇರು ಸಾಗುತ್ತಲೇ ಇದೆ. ಆಕಾಶವಾಣಿಯ ಆನಂದದ ಪರಿಪರಿ ಕಲ್ಪನೆ ಕುಶಲೋಪರಿ, ಮಾತಿನಂಗಳದ ಮನವರಿಕೆಯಾಗಿ, ಹೃದಯದ ಲವಲವಿಕೆಯಾಗಿ, ದೈನಂದಿನ ಚಟುವಟಿಕೆ

0: ಚಟುವಟಿಕೆಯಾಗಿ ನಡೆದಿದೆ ಎಂಬಲ್ಲಿಗೆ ಈ ನುಡಿತೇರ ನೆನಪಿನ ಸಂಚಾರ ಒಂದು ಪ್ರಾಕಾರ ಪ್ರದಕ್ಷಿಣೆಯನ್ನು ಮುಗಿಸಿದೆ.
1: ಜಗಮಂಗಲ ಜಯ ಮಂಗಲ ಗಾನ.
0: ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು.
2: ಬಾನುಲಿ ಕಲಿಗಳು
3: ನುಡಿಚಿತ್ರಾವಳಿ ಕೇಳಿದಿರಿ. ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ ಬಿಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ಶೀರ್ಷಕ ಗೀತೆ ಸಂಗೀತ ಸಮನ್ವಯ ಡಾಕ್ಟರ್ ಎನ್ ರಘು, ಸಂಗೀತ ಇಂದು ವಿಶ್ವನಾಥ್, ಹಾಡಿದವರು ಶ್ರುತಿ ಜೈರಾವ್, ಪೂಜಾ ರಾವ್, ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
4: ಸ್ನೇಹಿತರೆ, ಸಮಯ ಆಗ್ತಾ ಇದೆ 3:41 ಸೆಕೆಂಡುಗಳು. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಸ್ನೇಹಿತರೆ, ಸಮಯ ಆಗಿದೆ 3:30:36. ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಪ್ರತಿಮಾ ಜೋಶಿಯವರು. ಇವರು ವಕೀಲರು ಹಾಗೂ ಸಂವಿಧಾನ ಫೆಲೋ. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಹಿಂದಿನ ಸಂಚಿಕೆಯಲ್ಲಿ ನಾವು ಪ್ರಾಣಿಗಳಿಂದ ಅಲ್ಲಿ ಸುತ್ತಲಿನ ಜನರಿಗೆ ಏನು ತೊಂದರೆ ಆಗುತ್ತೆ ಮತ್ತು ಪ್ರಾಣಿಗಳನ್ನು ಕೊಂದರೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಮತ್ತು ಆ ಪ್ರಾಣಿಗಳಿಂದ ಜನರಿಗೆ ಏನಾದರೂ ಸಮಸ್ಯೆ ಆದರೆ, ಬೆಳೆ ನಷ್ಟ ಆದರೆ ಅದಕ್ಕೆ ಪರಿಹಾರ ಏನು ಅಂತ ಇತ್ಯಾದಿಗಳನ್ನೆಲ್ಲ ತಿಳ್ಕೊಂಡಿದ್ದೀವಿ. ಇವತ್ತು ಈಗ ಕಾಡಿನಲ್ಲಿ ಅಕಸ್ಮಾತಾಗಿ ಸಿಕ್ಕಂತಹ ಪ್ರಾಣಿ ಪಕ್ಷಿಯನ್ನು ನಾವು ಮನೆಗೆ ತಂದರೆ, ಸಾಕಲಿಕ್ಕೆ ಏನಾದರೂ ನಾವು ಪ್ರಯತ್ನ ಪಟ್ಟರೆ ಅಥವಾ ಇತ್ಯಾದಿ ಏನಾದರೂ ಒಂದು ಕ್ರಮಗಳಿಗೆ ನಾವು ಮುಂದಾದ್ರೆ ಏನು ಶಿಕ್ಷೆ ಇದೆ ಅಂತ ಅನ್ನೋದು ಗೊತ್ತಾಗಬೇಕಾಗಿದೆ. ಇದ್ರ ಬಗ್ಗೆ ತಿಳಿಸಿ ಮೇಡಮ್.
3: ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಡಿಯಲ್ಲಿ ಕಾಡಿನ ಯಾವುದೇ ಪ್ರಾಣಿ ಅಥವಾ ಪಕ್ಷಿಯನ್ನು ಹಿಡಿಯುವುದು, ಮನೆಗೆ ತರುವುದು ಅಥವಾ ಸಾಕುವುದನ್ನು ಮಾಡಿದ್ರೆ ಅದೆಲ್ಲವೂ ಶಿಕ್ಷೆ ಅಂತ ನಾವು ನೋಡ್ತೀವಿ. ಗಿಳಿ, ಮೊಲ, ನವಿಲು ಈ ಯಾವುದನ್ನು ನಾವು ಸಾಕೋ ಹಾಗೆ ಇಲ್ಲ.
2: ಸಾಮಾನ್ಯ ನಾವು ನೋಡಿರ್ತೀವಿ ನೋಡಿ, ಕಾಡಿನಲ್ಲಿ ಇದ್ದಂತಹ ಪ್ರಾಣಿಗಳು ಬಹಳ ಮುದ್ದಾಗಿರ್ತವೆ ಅಂತ ಹೇಳಿ ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅನ್ಸುತ್ತೆ, ನಿಜ. ಆಮೇಲೆ ಕೆಲವೊಬ್ಬರೆಲ್ಲ ಬೇರೆ ಬೇರೆ ರೀತಿಯಲ್ಲದೆ ಈ ಹಾವುಗಳನ್ನೆಲ್ಲ ಹಿಡ್ಕೊಂಡಾಗ್ಲಿ ಅಥವಾ ಇನ್ನಿತರ ಪ್ರಾಣಿಗಳನ್ನ ಹಿಡ್ಕೊಂಡು ವ್ಯಾಪಾರ ಬೇರೆ ಮಾಡ್ತಾರೆ. ಸೊ ಅದಕ್ಕೆ ಸಾಕಷ್ಟು ಕಾನೂನುಗಳಿವೆ, ಅದು ದೊಡ್ಡ ಶಿಕ್ಷಾರ್ಹ ಅಪರಾಧ ಅಂತ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ಏನು ಶಿಕ್ಷೆ ಇದೆ ಮೇಡಮ್ ಈ ರೀತಿ ಮಾಡಕ್ ಹೋದ್ರೆ?
3: ಪ್ರಾಣಿ ಈ ಆಕ್ಟಿನ ಅಡಿಯಲ್ಲಿ ಯಾವ ಶೆಡ್ಯೂಲ್ ನಲ್ಲಿ ಬರುತ್ತದೋ ಅದರ ಮೇಲೆ ಶಿಕ್ಷೆ ನಿರ್ಧಾರವಾಗುತ್ತದೆ. ಹುಲಿ, ಆನೆ, ಚಿರತೆ ಇಂಥದೆಲ್ಲ ಅತ್ಯಂತ ಸಂರಕ್ಷಿತ ಪ್ರಾಣಿಗಳು ಅಂತ ಹೇಳ್ತೀವಿ ನಾವು, ಪ್ರೊಟೆಕ್ಟೆಡ್ ಆನಿಮಲ್ಸ್ ಅಂತ ಹೇಳ್ತೀವಿ ನಾವು. ಅವುಗಳಿಗೆ ನಾವು ಹಾನಿ ಮಾಡಿದ್ರೆ, ಮನೆಗೆ ತಂದು ಸಾಕಿದ್ರೆ ಕನಿಷ್ಠ 3 ವರ್ಷ, ಗರಿಷ್ಠ 7 ವರ್ಷ ಜೈಲು ಮತ್ತೆ 25,000 ದಂಡವನ್ನು ವಿಧಿಸ್ತಾರೆ. ಗಿಳಿ, ನವಿಲು ಇಂಥದಂತ ಸಂರಕ್ಷಿತ ಪ್ರಾಣಿಗಳನ್ನು ಕೂಡ ಮನೆಗೆ ತಂದ್ರೆ ಗರಿಷ್ಠ 3 ವರ್ಷ ಜೈಲು ಮತ್ತು ದಂಡವನ್ನು ವಿಧಿಸ್ತಾರೆ.
2: ನಾವು ಪ್ರೀತಿಯಿಂದ ಸಾಕ್ತೀವಿ, ಉತ್ತಮವಾಗಿ ನೋಡ್ಕೊಳ್ತೀವಿ, ಬೇಕಾದ್ರೆ ಕಾಳಜಿ ಮಾಡ್ಕೊಳ್ತೀವಿ ಅಂತ ಹೇಳಿ ಹೇಳ್ತಾರಲ್ಲ, ಇದಕ್ಕೆ ಏನು ಉತ್ತರ?
3: ಉದ್ದೇಶ ಒಳ್ಳೆಯದಾದರೂ ಕಾನೂನು ಅನ್ವಯಿಸುತ್ತದೆ. ಕಾಡಿ ಪ್ರಾಣಿಗಳು ತಮ್ಮದೇ ಆದಂತ ನೈಸರ್ಗಿಕ ವಾತಾವರಣದಲ್ಲಿ ವಾಸ ಸ್ಥಾನದಲ್ಲಿ ಇರಬೇಕು, ವ್ಯರ್ಥಾಗಿ ನಮ್ಮ ಮನೆಗೆ ತಂದು ಸಾಕುವಂತೆ ಇಲ್ಲ, ಅದು ಕಾನೂನಿನ ಉದ್ದೇಶ ಸರ್.
2: ಈಗ ಅದೇ ಅಚಾನಕ್ಕಾಗಿ ಕೆಲವು ಸಲ ಕೆಲವು ಪ್ರಾಣಿಗಳು, ಈ ಕಾಡಂಚಿನ ಕೆಲವು ಪ್ರಾಣಿಗಳು ಮನೆ ತನಕ ಬರ್ತವೆ, ಅವಾಗ ಇರಲಿ ಬಿಡು ಅಂತ ಹೇಳಿ ನಾವು ಸುಮ್ಮನೆ ಇದು ಬಿಡ್ತೀವಿ. ಜಿಂಕೆ ಅದು ದೂರದ ಕಾಡಿಂದ ಸೀದಾ ಹತ್ರ ಮನೆ ಹತ್ರ ಬಂದು ಅದು ರೂಢಿ ಮಾಡ್ಕೊಂಡ್ಬಿಡ್ತದೆ, ಅದಕ್ಕೇನಾದ್ರೂ ತಿನ್ಸಿದ್ರೆ ರೂಢಿ ಆಗುತ್ತೆ, ಅವಾಗ ಏನ್ ಮಾಡ್ಬೇಕು?
3: ಪ್ರಾಣಿಗಳು ತಂತಾನೆ ನಿಮ್ ಮನೆ ಹತ್ರ ಬಂದ್ರೆ ಹತ್ರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ತಿಳಿಸಿ ಅದನ್ನ ಒಪ್ಪಿಸಬೇಕು. ಸ್ವಯಂ ಪ್ರೇರಣೆಯಿಂದ ಒಪ್ಪಿಸಿದ್ರೆ ಸಾಮಾನ್ಯವಾಗಿ ನಿಮ್ ಮೇಲೆ ಯಾವ ಕ್ರಮವನ್ನು ಕೈಗೊಳ್ಳದೇ ಇಲ್ಲ.
2: ಹಾಗಾಗಿ ಮನೆಯಲ್ಲಿ ಸಾಕು ಪ್ರಾಣಿಗಳು ಇದ್ದೇ ಇರ್ತವೆ, ಅದು ಸಾಕು ಪ್ರಾಣಿಗಳ ಅಡಿಯಲ್ಲಿ ಬರುತ್ತೆ ಕಾಣಿಸುತ್ತೆ ಅಲ್ವಾ?
3: ಈಗ ಮನೆಯಲ್ಲಿ ನಿಮ್ಗೆ ಸಾಕುವಂತ ಮನಸ್ಸಿದ್ರೆ ನೀವು ನಾಯಿ, ಬೆಕ್ಕು, ಮೀನ, ಕೆಲವೊಂದು ವಿದೇಶಿ ಪಕ್ಷಿಗಳು ಅದಕ್ಕೂ ಲೈಸೆನ್ಸ್ ಅನ್ನ ನಾವು ತಗೋಬೇಕಾಗ್ತದೆ. ಅದನ್ನ ಮಾತ್ರ ನಾವು ಅನುಮತಿಯಿಂದ ಸಾಕಬಹುದು. ಭಾರತದ ಕಾಡಿನಲ್ಲಿ ಯಾವುದೇ ಪ್ರಾಣಿ ಅಥವಾ ಪಕ್ಷಿಯನ್ನ ನಾವು ಸಾಕುವಂತ ಇಲ್ಲ. ಯಾವುದು ಪ್ರೊಟೆಕ್ಟೆಡ್ ಸ್ಪೀಸೀಸ್ ಅಂತ ಹೇಳ್ತೀವಿ ಅವುಗಳನ್ನ ಸಾಕುವಂತಿಲ್ಲ.
2: ಇದೆಲ್ಲವನ್ನು ತಿಳ್ಕೊಳ್ಬೇಕು ನಾವು, ಯಾವ ಪ್ರಾಣಿಗೆ ನಾವು ತೊಂದರೆ ಕೊಡ್ತಾ ಇದ್ದೀವಿ, ಯಾವ ಪ್ರಾಣಿನ ನಾವು ಸಾಕ್ತಾ ಇದ್ದೀವಿ, ಅದು ಕಾಡಿನಂಚಿನಲ್ಲಿರುವಂತಹ ಜನರಿಗೆ ಗೊತ್ತಿರಬೇಕು. ಈ ಎಲ್ಲ ಪ್ರಾಣಿಗಳನ್ನು ನಾವು ಮುಟ್ಟುವಂಗಿಲ್ಲ, ನಾವು ತರೋಂಗಿಲ್ಲ, ಅವಕ್ಕೆ ಧಕ್ಕೆ ಮಾಡೋಂಗಿಲ್ಲ. ಯಾಕಂದರೆ ಪ್ರಾಣಿ ಪ್ರಪಂಚ, ಅರಣ್ಯ ಪ್ರಪಂಚ ಎಲ್ಲದರ ಒಂದು ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಆಗಿರೋದ್ರಿಂದ ಅವುಗಳ ರಕ್ಷಣೆ ಬಹಳ ಮುಖ್ಯ ಆಗುತ್ತೆ. ತಾವು ಕಾಡಿನಂಚಿನಲ್ಲಿ ಅಕಸ್ಮಾತ್ ಸಿಕ್ಕಂತಹ ಪ್ರಾಣಿಗಳು ಅವನ ಮನೆಗೆ ತಂದರೆ ಸಾಕಬಹುದಾ, ಅದಕ್ಕೇನಾದ್ರೂ ಶಿಕ್ಷೆ ಉಂಟಾ, ಎಲ್ಲ ವಿವರವನ್ನು ತಿಳಿಸಿಕೊಟ್ಟಿದ್ದೀರಿ ವಕೀಲರಾದ ಮತ್ತು ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರೇ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ .nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ.

ಬೆಂಗಳೂರು ಕೇಂದ್ರದ ಕೊಡುಗೆ. ಮನೋವಿಹಾರಿಣಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ ಮನೋವಿಹಾರಿಣಿ. ಪ್ರಾಯೋಜಕರು ನಿಮ್ಹಾನ್ಸ್ ಬೆಂಗಳೂರು.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
4: ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಕನ್ನಡ ಕಾಮನವಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 3:37:12. ಈ ಹೊತ್ತಿನ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇರೋದು ನಾನು ಆರ್ಜಿ ಸಿಂಧು. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರವನ್ನ ಹೇಳುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಸಂದೇಶವನ್ನ ಕಳುಹಿಸಿ ನಾವು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ನೀವು ತಿಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 ಈ ಸಂಖ್ಯೆಗೆ ನೀವು ಸಂದೇಶವನ್ನ ಕಳುಹಿಸಿ ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರಗಳನ್ನ ಕಳುಹಿಸಬಹುದು. ಹಾಗಾದ್ರೆ ಇನ್ನ ತಡ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನ ಶುರು ಮಾಡೋಣ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ಮೊದಲನೇ ಪ್ರಶ್ನೆ ಬರ್ತಾ ಇದೆ. ಇಂದಿನ ರಸಪ್ರಶ್ನೆ ಕಾರ್ಯಕ್ರಮದ ಪ್ರಶ್ನೆಗಳು ಕ್ರೀಡೆಯನ್ನ ಕುರಿತ ಆಧಾರಿತವಾಗಿರುತ್ತವೆ. ಕ್ರೀಡಾ ವಿಷಯದ ಮೇಲೆ ಪ್ರಶ್ನೆಗಳನ್ನ ರಚಿಸಲಾಗಿದೆ. ಮೊದಲನೇ ಪ್ರಶ್ನೆ ಬರ್ತಾ ಇದೆ. ಫ್ರೆಂಚ್ ಓಪನ್ ಟೆನಿಸ್ ಪಂದ್ಯದಲ್ಲಿ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಮುಡಿಗೇರಿಸಿದ ಜರ್ಮನ್ ಆಟಗಾರನ ಹೆಸರೇನು? ಫ್ರೆಂಚ್ ಓಪನ್ ಟೆನಿಸ್ ಪಂದ್ಯದಲ್ಲಿ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಮುಡಿಗೇರಿಸಿದ ಜರ್ಮನ್ ಆಟಗಾರನ ಹೆಸರೇನು ಅನ್ನೋದು ನಮ್ಮ ಮೊದಲನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ. ಆದಷ್ಟು ಬೇಗ ಸಂದೇಶವನ್ನು ಕಳಿಸ್ತಾ ಇರಿ, ಹಾಗೆ ಹಾಡನ್ನು ಕೇಳಿ ಎಂಜಾಯ್ ಮಾಡಿ.

0: ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ಮೊದಲನೆಯ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಸರಿಯಾದ ಉತ್ತರವನ್ನ ಕೊಟ್ಟವರಲ್ಲಿ ಮೊದಲಿಗರು ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಬಿಂದು ಪ್ರಕಾಶ್, ಬಿಎಂ ವಿಶ್ವನಾಥ್ ರಾಮಸಾಗರ ರಾಮನಗರ ಬಳ್ಳಾರಿ ಜಿಲ್ಲೆ, ಸುಷ್ಮಾ ಕಾರ್ತಿಕ್ ಆನೇಕಲ್, ಗೋಪಾಲಕೃಷ್ಣ ಆರ್ ಗುತ್ತೂರು, ಅಶೋಕ್ ಬಿಳೆಬಾವಿಯಿಂದ, ಮಂಜುನಾಥ್ ಇಂದರಗಿ ಹಾಗೂ ತಿರುಕನ ಬಳಗ ಮಲ್ಲಾಡಿಹಳ್ಳಿ, ವೇದಾಶೆಟ್ಟಿ ಕಾಳಾವರ, ಅನಂತಮೂರ್ತಿ ಶೃಂಗೇರಿ, ಶ್ವೇತಾ ಎಸ್ರಾವ್ ಸುಳ್ಯ, ಗುರುರಾಜ ಸೋಮಯಾಜಿ ಜ್ಞಾನಭಾರತಿ ಜ್ಞಾನಭಾರತಿ ನಗರ, ಗುರುರಾಜ್ ಉತ್ತಂಗಿ, ಹನುರಾಲಿ ಹನುಮಂತಪುರ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂ, ಹಾಗೆ ಬಿಬಿ ಭೂಮಿಕಾ ಬಸವರಾಜ್ ಕೆಂಗೇರಿ, ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇದ ನಂಬರ್ ಎಂಡಿಂಗ್ ವಿತ್ 2006 ಇವರು ಸಹ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ನಿಮ್ಮ ಹೆಸರನ್ನು ಮುಂದಿನ ಸಲ ಸಂದೇಶ ಕಳಿಸುವಾಗ ಬರೆದು ಕಳಿಸಿ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಸರಿಯಾದ ಉತ್ತರ ಆಗಿತ್ತು. ಫ್ರೆಂಚ್ ಓಪನ್ ಟೆನಿಸ್ ಪಂದ್ಯದಲ್ಲಿ ಚೊಚ್ಚಲ ಗ್ರ್ಯಾಂಡ್ ಸ್ಲ್ಯಾಮ್ ಮುಡಿಗೇರಿಸಿದ ಜರ್ಮನ್ ಆಟಗಾರನ ಹೆಸರೇನು ಅನ್ನೋದು ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಅಲೆಕ್ಸಾಂಡರ್ ಝೆರವ್ ಅನ್ನೋದು ಸರಿಯಾದ ಉತ್ತರ. ಅಲೆಕ್ಸಾಂಡರ್ ಝೆರವ್ ಅವರು ಈ ಬಾರಿಯ ಫ್ರೆಂಚ್ ಓಪನ್ ಟೆನಿಸ್ ಪಂದ್ಯದಲ್ಲಿ ಚೊಚ್ಚಲ ಗ್ರ್ಯಾಂಡ್ ಸ್ಲ್ಯಾಮ್ ಅನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಕಾರ್ಯಕ್ರಮದ ಎರಡನೇ ಪ್ರಶ್ನೆ ಬರ್ತಾ ಇದೆ. ನ್ಯೂ ತೈಪೆ ಸಿಟಿ ಅಥ್ಲೆಟಿಕ್ಸ್ ಓಪನ್ ಪುರುಷರ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತೀಯ ಕ್ರೀಡಾಪಟು ಯಾರು? ನ್ಯೂ ತೈಪೆ ಸಿಟಿ ಅಥ್ಲೆಟಿಕ್ಸ್ ಓಪನ್ ಪುರುಷರ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಭಾರತ ಗೆದ್ದಿದೆ. ಈ ಪದಕವನ್ನು ಗೆದ್ದ ಕ್ರೀಡಾಪಟುವಿನ ಹೆಸರೇನು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
4: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
4: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರಗಳು ಬಂದು ತಲುಪಿವೆ ಅಂತ ಹೇಳ್ತಾ, ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಸರಿಯಾದ ಉತ್ತರ ಕೊಟ್ಟ ನಮ್ಮ ಕೇಳುಗರ ಹೆಸರುಗಳು: ನೇತ್ರಾ ಕೆಂಗೇರಿ, ರಘುನಾರಾಯಣ ಬೆಂಗಳೂರು, ಬಿ ವಿ ಕೃತಿಕಾ ಗಣೇಶ್ ಮಾರತಹಳ್ಳಿ ಬೆಂಗಳೂರು, ಅನಿಲ್ ಬಿಷ್ಟಣ್ಣನವರ ಶಮನೇವಾಡಿ, ಸಿದ್ದಲಿಂಗಮೂರ್ತಿ ಸಿರಿಗೆರೆ, ಶ್ವೇತಾ ಚೆಟ್ಟಿಮನಿ ಭಾಗಮಂಡಲ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ನಿತ್ಯ ನೆಲಮಂಗಲದಿಂದ ಗುರುರಾಜ ಸೋಮಯಾಜಿ ಜ್ಞಾನಭಾರತಿಯಿಂದ. ಇಲ್ಲ, ನಿಮ್ಮ ಉತ್ತರ ತಪ್ಪಾಗಿದೆ. ಇಷ್ಟು ಜನ ಕಳಿಸಿರುವ ಉತ್ತರಗಳು ಸರಿಯಾಗಿದೆ ಅಂತ ಹೇಳ್ತಾ, ಸರಿಯಾದ ಉತ್ತರ ಏನಾಗಿತ್ತು ಹಿಂದಿನ ಪ್ರಶ್ನೆಗೆ ಅಂತ ನೋಡೋದಾದರೆ, ಹಿಂದಿನ ಪ್ರಶ್ನೆಯಾಗಿತ್ತು: ನ್ಯೂ ತೈಪೇ ಸಿಟಿ ಅಥ್ಲೆಟಿಕ್ಸ್ ಓಪನ್ ಪುರುಷರ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತೀಯ ಕ್ರೀಡಾಪಟು ಯಾರು ಅನ್ನೋದು ಹಿಂದಿನ ಪ್ರಶ್ನೆಯಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಅನಿಮೇಶ್ ಕುಜೂರ್. ಅನಿಮೇಶ್ ಕುಜೂರ್ ಅವರು ಬೆಳ್ಳಿ ಪದಕವನ್ನು ಗೆದ್ದಂತಹ ಭಾರತೀಯ ಕ್ರೀಡಾಪಟು ಆಗಿದ್ದಾರೆ. ಕಾರ್ಯಕ್ರಮದಲ್ಲಿ ಸರಿಯಾದ ಉತ್ತರವನ್ನು ಕಳುಹಿಸಿದ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಸರಿಯಾದ ಉತ್ತರವನ್ನು ಕಳಿಸಿದವರಷ್ಟೇ ಅಲ್ಲ, ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಯಾರ್ಯಾರು ಮಾಡಿದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಕಾರ್ಯಕ್ರಮವನ್ನು ಕೇಳಿದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನೀವೆಲ್ಲರೂ ಕಾರ್ಯಕ್ರಮದ ಭಾಗವಾದ್ರಿ, ಸಂದೇಶವನ್ನು ಕಳಿಸಿದ್ರಿ, ನಮ್ಮ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರವನ್ನು ತಿಳಿಸಿದ್ರಿ, ಅದಕ್ಕಾಗಿ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳ್ತಾ ಇಂದಿನ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಕೇಳಿದಂತಹ ಪ್ರಶ್ನೆಗಳು, ಕೊಟ್ಟಂತಹ ಮಾಹಿತಿ ಹಾಗೂ ಪ್ರಸಾರವಾದಂತಹ ಹಾಡುಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. 4 ಗಂಟೆಗೆ ಸರಿಯಾಗಿ ಮತ್ತೊಮ್ಮೆ ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತೀನಿ ಅಂತ ಹೇಳ್ತಾ ಇರೋದು ನಾನು ಆರ್ ಜಿ ಸಿಂಧು.

ಕೊನೆಯ ಹಾಡು ಮೂಡಿ ಬರ್ತಾ ಇದೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಹಾಡು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 4:01:35. ಈ ಸಮಯದ ಕಾರ್ಯಕ್ರಮ ಮಂಗಳವಾರದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಬಿಸ್ನೆಸ್ ಬಜ್. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರೋ ವಿಷಯ ಏನು ಅಂತಂದ್ರೆ, ಕರ್ನಾಟಕದ ರಾಜಧಾನಿ ಬೆಂಗಳೂರು. ಹಲವಾರು ಕಾರಣಗಳಿಂದ ಹಲವರ ಫೇವರೇಟ್ ಬೆಂಗಳೂರು. ಕರ್ನಾಟಕದ ಮೂಲೆ ಮೂಲೆಯಿಂದ ಸಾವಿರಾರು ಜನರು ದುಡಿಮೆಗಾಗಿ ಮಹಾನಗರಕ್ಕೆ ವಲಸೆ ಬರ್ತಾರೆ. ಬೆಂಗಳೂರಿನಂಥ ಮಹಾನಗರವನ್ನು ಆಶ್ರಯಿಸಿರುವವರು ಲಕ್ಷಾಂತರ ಜನ. ಹೀಗೆ ಬೆಂಗಳೂರಿಗೆ ಬಂದು ಬದುಕು ಕಟ್ಟಿಕೊಂಡವರಲ್ಲಿ ನೀವು ಒಬ್ಬರ. ಹಾಗಾದರೆ ಯಾವ ಕೆಲಸಕ್ಕಾಗಿ ಅಥವಾ ಯಾವ ಬಿಸ್ನೆಸ್ಗಾಗಿ ನೀವು ಬೆಂಗಳೂರಿಗೆ ಬಂದು ವ್ಯವಹಾರವನ್ನು ಆರಂಭಿಸಿದ್ರಿ, ಯಾವ ರೀತಿ ವ್ಯಾಪಾರ ವ್ಯವಹಾರಗಳು ಜೀವನಕ್ಕೆ ಆಧಾರವಾದವು ಅಂತ ನೀವು ನಮ್ಮೊಂದಿಗೆ ಹಂಚ್ಕೋಬಹುದು. ಇಂದಿನ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳುಹಿಸುವ ಮೂಲಕ ನೀವು ಬೆಂಗಳೂರನ್ನು ಹೇಗೆ ಆಶ್ರಯಿಸಿದ್ರಿ, ಬೆಂಗಳೂರು ಹೇಗೆ ನಿಮಗೆ ನೆರಳನ್ನು ಕೊಟ್ಟು ಜೀವನವನ್ನು ಸಹ ಕೊಡ್ತು ಅನ್ನೋದನ್ನು ನಮ್ಮೊಂದಿಗೆ ಹಂಚ್ಕೋಬಹುದು. ಹಾಗೆ ಯಾವ ಹೊಸ ಬಿಸ್ನೆಸ್ ಐಡಿಯಾಗಳು ನಿಮಗೆ ಇಲ್ಲಿ ಕೈ ಹಿಡಿದ್ವು, ಮಹಾನಗರಗಳಲ್ಲಿ ಮಾತ್ರ ಇಂಥ ಬಿಸ್ನೆಸ್ಗಳೆಲ್ಲ ಮಾಡಿದ್ರೆ ಸಕ್ಸಸ್ ಆಗೋದು ಅಂತ ನಿಮ್ಗೆ ಅನಿಸುತ್ತೆ ಅಂತ ಹೇಳಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನೀವು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬಹುದು ವಾಟ್ಸಪ್ ಸಂದೇಶದ ಮೂಲಕ. ನಮ್ಮ ವಾಟ್ಸಪ್ ಸಂಖ್ಯೆ 9489010013. ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳುಹಿಸಿ ಬೆಂಗಳೂರು ನಿಮ್ಮ ಜೀವನಕ್ಕೆ ಹೇಗೆ ಆಧಾರ ಆಯಿತು ಅಂತ ಹಂಚ್ಕೋಬಹುದು. ಹಾಗೆ ಯಾವೆಲ್ಲ ರೀತಿಯ ಸ್ಟಾರ್ಟಪ್ಗಳನ್ನು ಹುಟ್ಟಾಕಿದ್ರಿ ಅಂತಲೂ ನೀವು ನಮಗೆಲ್ಲ ಹೇಳಬಹುದು ಅಂತ ಹೇಳ್ತಾ ಇಂದಿನ ಬೆಂಗಳೂರು ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇರೋದು ನಾನು ಆರ್ಜಿ ಸಿಂಧು. ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿ, ಮತ್ತಷ್ಟು ಮನೋರಂಜನೆಯ ಜೊತೆಗೆ ಸುಮಧುರವಾದ ಗೀತೆಗಳನ್ನು ಲೈನಪ್ ಮಾಡಿಕೊಂಡು ನಿಮಗೋಸ್ಕರ ಕಾಯ್ತಾ ಕೂತಿದ್ದೀನಿ ಅಂತ ಹೇಳ್ತಾ ಮೊದಲನೇ ಗೀತೆ ಬರ್ತಾ ಇದೆ ನಿಮ್ಮೆಲ್ಲರಿಗೆ. ನಿಮ್ಮೆಲ್ಲರಿಗೋಸ್ಕರ ಬೆಂಗಳೂರು ನಗರದ ಹಾಡು ನಕುಲ್ ಅಭ್ಯಂಕರ್ ಅವರ ಸಂಯೋಜನೆಯಲ್ಲಿ ನಿಮಗೋಸ್ಕರ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

ನಕುಲ್ ಅಭಿಯಂಕರ್ ಹಾಗೂ ಸಂಗಡಿಗರು ಹಾಡಿದಂತಹ ಹಾಡನ್ನ ಕೇಳಿ ಬಂದ್ವಿ. ಮದ್ವೆ ಮಾಡ್ರಿ ಸರಿ ಹೋಗ್ತಾನೆ ಅನ್ನೋ ಚಿತ್ರದ ಹಾಡು. ಇದು ಬೆಂಗಳೂರು ನಗರದ ಕುರಿತಾಗಿ ಬರೆದಂತಹ ಹಾಡು. ಇಂದಿನ ನಮ್ಮ ಕಾರ್ಯಕ್ರಮದ ವಿಷಯವೂ ಕೂಡ ಬೆಂಗಳೂರು ನಗರವನ್ನ ಕುರಿತದ್ದೇ ಆಗಿದೆ. ಬೆಂಗಳೂರಿಗೆ, ಬೆಂಗಳೂರನ್ನ ಆಶ್ರಯಿಸಿ ಬರುವವರಂತೂ ಲಕ್ಷಾಂತರ ಜನ ವಲಸೆ ಬರ್ತಾನೆ ಇದ್ದಾರೆ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ. ವಿದ್ಯಾಭ್ಯಾಸಕ್ಕಾಗಿರಬಹುದು, ಕೆಲಸಗಳಿಗಾಗಿ ಇರಬಹುದು, ದುಡಿಮೆ ಅನ್ನೋದು ಬೆಂಗಳೂರಲ್ಲಿ ದುಡಿಮೆಗೆ ಅವಕಾಶ ಜಾಸ್ತಿ ಇದೆ ಅನ್ನೋ ನಿಟ್ಟಿನಲ್ಲಿ ಹಳ್ಳಿಯಿಂದ ಜನರು ಅಥವಾ ಬೇರೆ ಬೇರೆ ಊರಿನಿಂದ ಜನರು ವಲಸೆ ಬರ್ತಾನೆ ಇದ್ದಾರೆ. ಹೀಗೆ ಬಂದಂಥವರಲ್ಲಿ ನೀವು ಒಬ್ಬರಾಗಿದ್ದರೆ ಬೆಂಗಳೂರನ್ನ ಯಾವ ರೀತಿ ಆಶ್ರಯಿಸ್ಕೊಂಡ್ರಿ, ಇಲ್ಲಿ ಯಾವ ರೀತಿಯ ವ್ಯವಹಾರಗಳಾಗಿರ್ಬೋದು ಹಾಗೆ ಕೆಲಸಗಳಾಗಿರ್ಬೋದು ನಿಮ್ಮ ಕೈ ಹಿಡಿತು ಅಂತ ಹೇಳಿ ನಮ್ಮೊಂದಿಗೆ ಸಂದೇಶ ಕಳಿಸಿ ಹಂಚಿಕೊಳ್ಳಿ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಈ ಪ್ರೀತಿ ಏಕೆ ಭೂಮಿ ಮೇಲಿದೆ ಚಿತ್ರದ ಹಾಡನ್ನ ಕೇಳಿಬಂದ್ರಿ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಬಂದಂತಹ ಹಾಡಿಗೆ ಸಾಹಿತ್ಯ ನೀಡಿದ್ರು ಕವಿರಾಜ್, ಹಾಗೂ ಸಂಗೀತವನ್ನ ನೀಡಿದ್ದು ಆರ್ ಪಿ ಪಟ್ನಾಯಕ್. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಬೆಂಗಳೂರಿಗೆ ಹಲವಾರು ಜನ ಹಳ್ಳಿ ಹಳ್ಳಿಯಿಂದ ಕರ್ನಾಟಕದ ಮೂಲೆ ಮೂಲೆಯಿಂದ ವಲಸೆ ಬರ್ತಾರೆ. ರಾಜ್ಯದಿಂದ ಹೊರ ರಾಜ್ಯದಿಂದಲೂ ಬರುವವರಿದ್ದಾರೆ. ಕೆಲಸದ ನಿಮಿತ್ತ ಇರ್ಬೋದು, ಉದ್ಯೋಗದ ನಿಮಿತ್ತ, ಹಾಗೆಯೇ ವ್ಯವಹಾರಗಳ ನಿಮಿತ್ತವಾಗಿ ದುಡಿಮೆಯನ್ನು ಅವಲಂಬಿಸಿ ಬೆಂಗಳೂರಿಗೆ ವಲಸೆ ಬರುವವರು ಎಷ್ಟೊಂದು ಜನ ಇದ್ದಾರೆ.

ಬೆಂಗಳೂರಲ್ಲಿ ಲಕ್ಷಾಂತರ ಜನ 99% ಜನನೇ ಇದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಹಾಗೆ ಬಂದವರಲ್ಲಿ ನೀವು ಒಬ್ಬರಾಗಿದ್ರೆ ಯಾವ ರೀತಿಯ ವ್ಯವಹಾರಗಳು ನಿಮ್ಮ ಕೈ ಹಿಡಿತು, ಬೆಂಗಳೂರು ಹೇಗೆ ನಿಮ್ಮ ಜೀವನಕ್ಕೆ ಆಧಾರ ಆಯಿತು ಅಂತ ತಿಳಿಸ್ಕೊಡಿ ಅಂತ ಹೇಳಿದ್ದೆ. ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಸೋಮನಾಥ ಗುರುಸಿದ್ದಾಪುರ ಗ್ರಾಮದಿಂದ, ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. 95ನೇ ಇಸ್ವಿಯಲ್ಲಿ ನಾನು ಕೂಡ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಒಂದು ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ದೆ. ವ್ಯಾಪಾರ ಮಾಡಿಕೊಂಡೆ. 3-4 ಬಡಾವಣೆಗಳಲ್ಲಿ ನನ್ನ ವ್ಯಾಪಾರ 2013ರವರೆಗೂ ತುಂಬ ಚೆನ್ನಾಗಿ ನಡೀತಾ ಇತ್ತು. ತದನಂತರ ನಾವೆಲ್ಲರೂ ಕಂಡ ಹಾಗೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿ, ಮಲ್ಟಿ ಸಿಟಿಗಳಲ್ಲಿ ತಮ್ಮದೇ ಆದ ದೊಡ್ಡ ದೊಡ್ಡ ಬ್ರ್ಯಾಂಡ್ ಇಟ್ಕೊಂಡು ಮಾಲ್ ಅನ್ನುವ ಹೆಸರಲ್ಲಿ ವ್ಯಾಪಾರ ಜಾಸ್ತಿ ಆಗ್ತಾ ಹೋಯಿತು. ಅದರಿಂದಾಗಿ ಸಣ್ಣ ಪುಟ್ಟ ಅಂಗಡಿಗಳಿಗೆ ಹೊಡೆತ ಬಿತ್ತು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಕಾಂಪಿಟೇಷನ್ ಮಧ್ಯದಲ್ಲಿ ನನ್ನ ವ್ಯಾಪಾರಕ್ಕೂ ಹೊಡೆತ ಬೀಳ್ತಾ ಹೋಯಿತು. ಆಗ ನಾನು ಸ್ವಗ್ರಾಮಕ್ಕೆ ಹೋಗುವ ನಿರ್ಧಾರವನ್ನು ತಗೊಂಡು ಈಗ ಹಳ್ಳಿಯಲ್ಲಿ ಗೋ ಸಾಗಾಣಿಕೆ ಮಾಡಿಕೊಂಡು ಜಮೀನಲ್ಲಿ ರೈತನಾಗಿ ದುಡಿಮೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೇನೆ ಅಂತ ಹೇಳ್ತಿದ್ದಾರೆ. ಸಂತೋಷ, ನೀವು ಹಳ್ಳಿಗೆ ಹೋಗಿ ಮತ್ತೆ ರೈತನಾಗಿ ದುಡಿಮೆ ಮಾಡಿಕೊಂಡಾದರೂ ನಿಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀರಾ ಅಂದರೆ ಹಳ್ಳಿಲೇ ಇರಲಿ, ನಾವು ಮಹಾನಗರಗಳಲ್ಲೇ ಇರಲಿ, ಏನು ಅಂತಂದರೆ ದುಡಿಮೆ ಅನ್ನೋದು ತುಂಬಾ ಮುಖ್ಯ. ನಾವು ಯಾವ ಕೆಲಸ ಮಾಡ್ತೀವಿ, ಕೆಲಸ ಮಾಡದೆ ನಮಗೆ ಆದಾಯ ಬರಬೇಕು ಅನ್ನುವಂತಹ ಒಂದು ಕಲ್ಪನೆಯಲ್ಲಿ ಇರಬಾರ್ದು. ಯಾವುದು ರಾತ್ರಿ ಬೆಳಗ್ಗೆ ಆಗೋಷ್ಟರಲ್ಲಿ ಆಗುವಂತಹ ಮ್ಯಾಜಿಕ್ ಆಗುವಂಥದ್ದೆಲ್ಲ ಇರಲ್ಲ. ಪ್ರತಿಯೊಂದಕ್ಕೂ ನಮ್ಮ ಪರಿಶ್ರಮ ಅನ್ನೋದು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನಮ್ಮ ಪರಿಶ್ರಮ ಸತತವಾಗಿ ಇದ್ದರೆ ಹಾಗೆ ಕಾಲಕ್ಕೆ ತಕ್ಕಂತೆ ಮಾರ್ಪಾಡುಗಳನ್ನು ಸಹ ನಾವು ಮಾಡ್ಕೋತಾ ಹೋದರೆ ನಮ್ಮ ಉದ್ಯಮವು ಸಹ ತುಂಬ ಚೆನ್ನಾಗಿ ಬೆಳೀಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಎಫ್ಎಂ ಬೆಂಗಳೂರು ಬಸ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಸಮಯ ಆಗಿದೆ 4:32:24. ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ, ಬೆಂಗಳೂರನ್ನ ಆಶ್ರಯಿಸಿ ಬರುವವರಿಗೆ ಬಂದವರಲ್ಲಿ ನೀವು ಸಹ ಒಬ್ಬರಾಗಿದ್ರ. ಹಾಗಿದ್ರೆ ಬೆಂಗಳೂರು ನಿಮಗೆ ಹೇಗೆ ಜೀವನೋಪಾಯದ ಹಾದಿಯನ್ನ ತೋರಿಸ್ಕೊಡ್ತು ಅಂತ ಕೇಳಿದ್ವಿ. ಸಂದೇಶವನ್ನ ಕಳಿಸಿದರೆ ಮೈಸೂರು ವಿದ್ಯಾರಣ್ಯಪುರಂನಿಂದ ರಾಮ್ ಪ್ರಸಾದ್ ಅವರು. ನಾನು 20 ವರ್ಷಗಳ ಹಿಂದೆ ಬೆಂಗಳೂರಿಗೆ ವ್ಯಾಪಾರಕ್ಕಾಗಿ ಭೇಟಿ ನೀಡಿದ್ದೆ. ಅಲ್ಲಿಂದ ವ್ಯಾಪಾರವನ್ನ ಶುರು ಮಾಡಿ ಇಂದಿಗೂ ಬೆಂಗಳೂರಿನ ಒಡನಾಟದಲ್ಲಿ ಇರುವೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದಿರುವೆ. ಬೆಂಗಳೂರು ಒಂದು ಮಾದರಿ ವ್ಯಾಪಾರ, ವ್ಯವಹಾರ, ಉದ್ಯೋಗ ಪ್ರತಿಯೊಂದಕ್ಕೂ ಸ್ಫೂರ್ತಿದಾಯಕ ನೆಲೆ ಬೆಂಗಳೂರು ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಪ್ರತಿಯೊಂದಕ್ಕೂ ಸ್ಫೂರ್ತಿದಾಯಕವಾಗಿರುವ ಬೆಂಗಳೂರು. ಇಲ್ಲಿ ಒಮ್ಮೆ ಒಬ್ಬ ವ್ಯಕ್ತಿ ಬಂದ ಅಂತಂದರೆ ಇಲ್ಲಿಂದ ಹೋಗುವ ಮಾತೇ ಇರೋದಿಲ್ಲ. ಇಲ್ಲಿ ಇನ್ನೇನಾದರೂ ಮಾಡೋಣ, ಯಾಕೆಂದರೆ ಇಲ್ಲಿ ನಮಗೆ ಬದುಕೋಕ್ಕೆ ದಾರಿಗಳು ಹಲವಾರಿದೆ. ಏನೂ ಓದದೆ ಸುಮ್ಮನೆ ಒಂದು ಬೈಕ್ ತೊಗೊಂಡು ಬಂದವನು ಸಹ ಇವತ್ತು ಬಾಡಿಗೆ ಬೈಕ್ಗಳು ರ್ಯಾಪಿಡೋ ಅಂತ ಇದೆ, ಇಲ್ಲ ಬಾಡಿಗೆ ಆ್ಯಪ್ ಬೇಸ್ ಸರ್ವಿಸ್ಗಳನ್ನು ಕೊಡುವಂಥ ಎಷ್ಟೊಂದು ಸರ್ವಿಸ್ಗಳಿದೆ ನಮ್ಮ ಬೆಂಗಳೂರು ಮಹಾನಗರದಲ್ಲಿ. ಅಂಥದನ್ನೆಲ್ಲ ಅವಲಂಬಿಸಿ ವಿದ್ಯಾರ್ಥಿಗಳು ಸಹ ಅವರಿಗೆ ಬೇಕಾದಂತಹ ಒಂದು ಪಾರ್ಟ್ ಟೈಮ್ ಅರ್ನಿಂಗ್ ಅಂತ ಏನಿದೆ ಅದನ್ನು ಸಹ ಮಾಡಿಕೊಂಡು ಇಲ್ಲೇ ಜೀವನವನ್ನು ಕಟ್ಕೋತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದೆ HL ಬಸವರಾಜು, ಪುಟ್ಟಿಗೆರೆ, ಹೊಸಹಳ್ಳಿ, ಮಾಡಾಳು ಅಂಚೆಯಿಂದ. ಮೇಡಮ್, ನಾನು 2004 ಬೆಂಗಳೂರಿಗೆ ಬಂದೆ. ಕಾರಣ, ಶಾಂತಿನಗರ ಬಸ್ ಟರ್ಮಿನಲ್ನಲ್ಲಿ ಬಿಗ್ ಬಜಾರ್ ಇತ್ತು. ಅಲ್ಲಿ ಸ್ನೇಹಿತ ಮ್ಯಾನೇಜರ್ ಆಗಿದ್ದರು. ಅವರ ಮೂಲಕ ನಾನು LIC ಪಾಲಿಸಿ ಮಾರಾಟ ಮಾಡಲಿಕ್ಕೆ ಬಂದಿದ್ದೆ. ನನ್ನ ಸ್ನೇಹಿತನೇನು ಫ್ರೆಂಡ್ಸ್ನೆಲ್ಲ ಸೇರಿಸಿ ಒಂದು ಸಣ್ಣ ವೇದಿಕೆ ಸಿದ್ಧ ಮಾಡಿ HR ಡಿಪಾರ್ಟ್ಮೆಂಟ್ನ ಉದ್ಯೋಗಿಗಳು, ಅವರು ಬಂದ ಸ್ಟೈಲ್ ಡ್ರೆಸ್ ತುಂಬ ಚೆನ್ನಾಗಿತ್ತು. ಅವರ ಭಾಷೆ ವಿವಿಧ ರಾಜ್ಯದವರಾಗಿದ್ದರು. ನಾನಂತೂ ಹಳ್ಳಿಯ ಏಜೆಂಟು. ಜೀವ ವಿಮಾ ನಿಗಮದಲ್ಲಿ ಭಾಷಾ ಕೊರತೆ ಇತ್ತು. ಪಾಲಿಸಿ ಮಾರಾಟದಲ್ಲೂ ಫೇಲ್ ಆದೆ. ಅವತ್ತಿಗೂ ಅಂದಿನ ದಿನದ ಪ್ರಸಂಗ ನೆನೆದು ಕಣ್ಣೀರಾಗ್ತೇನೆ ಅಂತ ಹೇಳ್ತಾರೆ. ಅಂದರೆ ಇವರು ಪಾಲಿಸಿ ಕೊಡೋದಕ್ಕೋಸ್ಕರ ಬಂದಿದ್ದರು, ಆದರೆ ಬೇರೆ ಬೇರೆ ರಾಜ್ಯದ ಜನರಿದ್ದರು, ಹಾಗಾಗಿ ಭಾಷೆ ಅನ್ನೋದು ಒಂದು ಬ್ಯಾರಿಯರ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನನಗೀಗ ಈಗಲೂ ಸಹ ನಂಗೆ ಬೇಜಾರಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಮುಂದಿನ ಸಂದೇಶ ಕಳಿಸಿದ್ದಾರೆ ಶಾಂತಾಚಾರ್ ಬಡಿಗೇರ್ ಕೊಕ್ನೂರಿನಿಂದ. ಅವ್ರು ಹೇಳ್ತಿದ್ದಾರೆ, ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ನಿರೂಪಿಸಿದ ನಿರೂಪಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಹೊರ ರಾಜ್ಯಗಳಿಂದ ಹಾಗೂ ಹಳ್ಳಿಗಳಿಂದ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಬರುವ ಜನರ ಜೀವನ ನಿಜವಾದ ಸ್ಥಿತಿಯನ್ನು ಈ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ತಿಳಿಸ್ಕೊಟ್ರು ಅಂತ ಹೇಳ್ತಿದ್ದಾರೆ. ದುಡಿಮೆ ಮಾಡುವುದು, ದಿನನಿತ್ಯದ ಖರ್ಚುಗಳನ್ನು ನಿಭಾಯಿಸೋದು, ಮನೆ ಬಾಡಿಗೆ ಕಟ್ಟೋದು ಎಷ್ಟು ಕಷ್ಟಕರ ವಾಸ್ತವ ಅಂತ ಹೇಳ್ತಾ ಇದ್ದಾರೆ. ಹೌದು, ಆದರೆ ಮಾಹಿತಿ, ಮನೋರಂಜನೆ, ಅನಿಸಿಕೆ ಒಟ್ಟಿಗೆ ಸೇರಿ ಕಾರ್ಯಕ್ರಮ ಅರ್ಥಪೂರ್ಣ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹೌದು, ಕಾರ್ಯಕ್ರಮವನ್ನು ನೀವು ನೆಚ್ಚಿಕೊಂಡಿದ್ದು ನಮಗಂತೂ ಸಂತೋಷವನ್ನು ಉಂಟು ಮಾಡ್ತು. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವ ವಿಷಯ ಬೆಂಗಳೂರನ್ನು ಆಶ್ರಯಿಸಿ ಬರ್ತಾ ಇರುವಂತಹ ಜನರಿರ್ಬೋದು, ಬಂದವರಿರ್ಬೋದು, ಹಲವು ವರ್ಷಗಳಿಂದ ಬೆಂಗಳೂರಲ್ಲಿ ನೆಲೆಸಿದವರಿರ್ಬೋದು, ಯಾವ ರೀತಿಯ ಬಿಸ್ನೆಸ್ಗಳನ್ನು ಮಾಡಿದ್ರಿ, ಯಾವ ರೀತಿಯ ಕೆಲಸಗಳನ್ನು ಮಾಡಿದ್ರಿ, ಹೇಗೆ ನಿಮಗೆ ಮಹಾನಗರದಲ್ಲಿ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಬೆಂಗಳೂರು ನಿಮಗೆ ಸಹಾಯ ಮಾಡಿತು ಅಂತ ತಿಳಿಸ್ಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ಸುಂದರವಾದ ಹಾಡಿನೊಂದಿಗೆ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಹಾಡು ಕೇಳೋ ಮೊದಲು ಹುಟ್ಟಿದ ಊರನ್ನ ಬಿಟ್ಟು ಬರೋದು ಸುಲಭವಾಗಿರೋ ಮಾತಂತೂ ಅಲ್ಲ. ಹುಟ್ಟಿದ ಊರಲ್ಲಿ ನಮಗೆ ಎಷ್ಟೊಂದು ನೆನಪುಗಳಿರ್ತವೆ, ಎಷ್ಟು ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ಇರ್ತಾರೆ. ಅವ್ರನ್ನೆಲ್ಲ ಬಿಟ್ಟು 100 ಕಿಲೋಮೀಟರ್ ದೂರ ಬೆಂಗಳೂರಲ್ಲಿ ಬಂದು ಜೀವನ ಕಟ್ಕೊಳ್ಳೋದು ಅಂದರೆ ಅದು ನಿಜವಾಗ್ಲೂ ಸಾಮಾನ್ಯವಾದ ವಿಷಯವಂತೂ ಅಲ್ಲವೇ ಅಲ್ಲ, ಅದು ನಿಜವಾಗ್ಲೂ ಅಸಾಮಾನ್ಯವಾಗಿದೆ. ಅಂತಹ ಸಾಧಕರು ನಮ್ಮ ಸುತ್ತಮುತ್ತ ಪ್ರತಿದಿನವೂ ನಮ್ಮ ನಾವು ಹೋಗೋ ಎಲ್ಲ ಕಡೆಗಳಲ್ಲೂ ಸಿಕ್ಕೇ ಸಿಗ್ತಾರೆ ಬೆಂಗಳೂರಿನಂಥ ಮಹಾನಗರದಲ್ಲಿ. ಹಾಗಾದರೆ ಹುಟ್ಟಿದ ಊರನ್ನು ಬಿಟ್ಟು ಬಂದಮೇಲೆ ನಿಮಗೇನಾಯಿತು ಅಂತ ನಮ್ಮೊಂದಿಗೆ ಹೇಳಿ. ಹಾಗೆ ಹುಟ್ಟಿದ ಊರಿನ ಕುರಿತಾಗಿ ಬರೆದಂತಹ ಈ

ಸ್ನೇಹಿತರೆ, ಬೆಂಗಳೂರು ಬಸ್ ಕಾರ್ಯಕ್ರಮದಲ್ಲಿ ಬೆಂಗಳೂರನ್ನ ಅವಲಂಬಿಸಿ ಬದುಕ್ತಾ ಇರೋ ಹಲವರು ಇದ್ದೀರಾ. ಅದರಲ್ಲಿ ನೀವು ಒಬ್ಬರಾಗಿದ್ರೆ ಬೆಂಗಳೂರು ನಿಮಗೆ ಹೇಗೆ ಆಶ್ರಯ ಕೊಡ್ತು, ಬೆಂಗಳೂರಲ್ಲಿ ಯಾವ ರೀತಿಯ ವ್ಯವಹಾರ ವ್ಯಾಪಾರಗಳು ನಿಮ್ಮನ್ನ ಕೈ ಹಿಡಿತು ಅಂತ ಕೇಳಿದ್ದೆ. ಅದಕ್ಕೆ ಸಂದೇಶವನ್ನ ಕಳಿಸಿ. ನಮಗೆ ಹಲವರು ಸಂದೇಶವನ್ನ ಕಳಿಸ್ತಾ ಇದ್ದೀರಾ. ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶ ಕಳಿಸಿ, ಹೇಳ್ತಾ ಇದ್ದಾರೆ, ನನ್ನ ಮಗ MBA ಓದಿ ಬೆಂಗಳೂರಿನಲ್ಲಿ ಸಣ್ಣ ಕೆಲಸ ಮಾಡಿಕೊಂಡು PG-ಲಿದ್ದಾನೆ, ಬರೋ ಸಂಬಳ ಸಾಕಾಗ್ತಾ ಇಲ್ಲ, ಒಳ್ಳೆ ಕೆಲಸ ಹುಡುಕ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಚೆನ್ನಾಗಿ ಓದಿದ್ದಾನೆ, ಒಳ್ಳೆ ನಿಮ್ಮ ಮಗ ಒಳ್ಳೆ ಡಿಗ್ರಿಯನ್ನು ಪಡ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಅವರಿಗೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ. ನಿಮ್ಮ ಪರಿಶ್ರಮ ಹೀಗೆ ಮುಂದುವರಿಲಿ ಕೆಲಸವನ್ನು ಹುಡುಕೋ ಕಡೆಗೆ ಅಂತ ಹೇಳ್ತಾ, ಅವರಿಗೆ ಆದಷ್ಟು ಬೇಗ ಒಳ್ಳೆ ಕೆಲಸ ಸಿಗಲಿ ಅಂತ ಹಾರೈಸ್ತಾ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಅರ್ಪಿತಾ ಅವರು ಬೆಂಗಳೂರಿನಿಂದ ಕಳಿಸಿ ಹೇಳ್ತಾ ಇದ್ದಾರೆ, ನನ್ನ ಹಸ್ಬೆಂಡ್ ಬೆಂಗಳೂರಿಗೆ ಅವರ ಮಾವನ ಮನೆಗೆ ಟೈಲರಿಂಗ್ ಜಾಬ್ ಕಲಿಯೋಕ್ಕೆ ಅಂತ ಬಂದು ಜಾಬ್ ಕಲಿತು, ಅವರೇ ಓನಾಗಿ ಈಗ ಟೈಲರಿಂಗ್ ಶಾಪ್ ಓಪನ್ ಮಾಡಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡಿ ಅವರು ಒಳ್ಳೆಯ ಜವಾಬ್ದಾರಿ ಇರೋ ಮನೆಗೆ ಯಜಮಾನ ಆಗಿದ್ದಾರೆ. ಬೆಂಗಳೂರಿಗೆ ಬಂದು ಅವರು ಲೈಫ್ ಕಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಮಾಹಿತಿಗೋಸ್ಕರ. ಹಾಗೆ ಮುಂದಿನ ಸಂದೇಶ ಬಂದಿದೆ, ನೀವು ಪ್ರಸಾರ ಮಾಡ್ತಾ ಇರೋ ಎಲ್ಲ ಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಮಗೆ ತುಂಬ ಹಿಡಿಸ್ತಿದೆ, ಪ್ರಸಾರಕ್ಕಾಗಿ ಧನ್ಯವಾದಗಳು. ಇಂತಿ ನಿಮ್ಮ ಕೇಳುಗರು ಮೈದರ್ಗಿಯಿಂದ ಈರಣ್ಣ, ಜೇವೂರ್ ಪ್ರಭಾವತಿ, ಪಾರ್ವತಿ, ರಾಮಚಂದ್ರ ಜೇವೂರ್ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆಯೇ ಮುಂದಿನ ಸಂದೇಶ ಶಾಂತ ಚರ್ಬಡಗಿರ್ ಕೊಕ್ನೂರು ಹರಿಹರದಿಂದ ಹೇಳ್ತಾ ಇದ್ದಾರೆ. ಅವರು ಸಹ ಅರ್ಥಪೂರ್ಣವಾದ ಹಾಡು, ಹುಟ್ಟಿದವರನ್ನು ಬಿಟ್ಟು ಬಂದ ಮೇಲೆ ಅನ್ನುವ ಹಾಡು ತುಂಬ ಚೆನ್ನಾಗಿತ್ತು ಅಂತ, ಈ ಹಾಡು ಕೇಳಿ ಮನಸ್ಸಿಗೆ ನೋವು ಆಯಿತು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಬೇಜಾರಾಗಬೇಡಿ, ಕೆಲವೊಮ್ಮೆ ಹುಟ್ಟಿದ ಊರಿನ ಜೊತೆಗಿರುವಂತಹ ಸೆಂಟಿಮೆಂಟ್ಸೇ ಆಗಿರುತ್ತೆ. ಎಲ್ಲಿ ಹುಟ್ಟಿದ್ವೋ ಅಲ್ಲೇ ಜೀವನವನ್ನು ಮಾಡ್ತೀವಿ ಅಂದರೆ ಅದು ಸಹ ಆಗೋದಿಲ್ಲ. ನಮ್ಮ ಜೀವನಕ್ಕೆ ಯಾವ್ಯಾವ ರೀತಿಯ ಕವಲುಗಳು ಒಡೆಯುತ್ತವೋ ಆ ರೀತಿ ಆ ಕಡೆಗೆ ನಾವು ಹರಿದು ನಮ್ಮ ಜೀವನವನ್ನು ಕಟ್ಕೊಳ್ಳೇಬೇಕಾಗುತ್ತೆ ಅನ್ನೋದು ವಾಸ್ತವ ಅಲ್ವಾ. ಹಾಗಾದರೆ ಬೆಂಗಳೂರಿಗೆ ನೀವು ಬಂದು ಹೇಗೆ ನೆಲೆ ಊರಿದ್ರಿ, ಬೆಂಗಳೂರಲ್ಲಿ ಯಾವ್ಯಾವ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಮಾಡಿದ್ರಿ, ಅವೆಲ್ಲ ಹೇಗೆ ನಿಮ್ಮ ಜೀವನಕ್ಕೆ ಆಧಾರ ಆಯಿತು ಅಂತ ನಮಗೆ ಸಂದೇಶ ಕಳಿಸಿ 9480909013 ಈ ಸಂಖ್ಯೆಗೆ ಅಂತ ಹೇಳ್ತಾ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿರುವ ಈ ಹಾಡು ನಿಮ್ಮೆಲ್ಲರಿಗೋಸ್ಕರ, ಯಶವಂತ್ ಚಿತ್ರದ ಹಾಡು ಬರ್ತಾ ಇದೆ, ಕೇಳಿ ಆನಂದಿಸಿ.

ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ನೀವು ಕೇಳ್ತಾ ಇದ್ದೀರಾ. ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:52:25. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಬೆಂಗಳೂರನ್ನ ಆಶ್ರಯಿಸಿ ಹೇಗೆ ನಿಮ್ಮ ಜೀವನವನ್ನ ಕಟ್ಕೊಂಡ್ರಿ ಅಂತ ಹೇಳಿ ಕೇಳಲಾಗಿತ್ತು. ಸಂದೇಶವನ್ನ ಕಳಿಸಿದ್ದಾರೆ ವಾಲ್ಮೀಕಿ ಮರಿಲಿಂಗಪ್ಪ ಕಂಪ್ಲಿಯಿಂದ. ನನ್ನ ಇಬ್ಬರು ಮಕ್ಕಳು MSW ಮತ್ತು MCOM ಮಾಡಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡು PG-ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಕೆಲಸಗಳು ಸಿಗಲಿ, ಅವರ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಅವರು ಪಡೀಲಿ ಅಂತ ಹೇಳ್ತಾ ಮತ್ತೊಂದು ಸಂದೇಶವನ್ನು ಕಳಿಸಿದ್ದಾರೆ ಪರಶುರಾಮ್ ಪ್ರಿಯಾ ಅವರು ಗಂಗಾವತಿಯಿಂದ. ಮೇಡಮ್, ಪ್ರಸಾರ ಮಾಡ್ತಾ ಇರೋ ಹಾಡುಗಳು ಮನಸ್ಸಿಗೆ ಮುದ ನೀಡ್ತಾ ಇದೆ, ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸಂದೇಶವನ್ನು ಕಳಿಸಿ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ನಿಮ್ಮ ಯಶೋಗಾಥೆಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ಅವರೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇಂದಿನ ಬೆಂಗಳೂರು ಬಸ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಬೆಂಗಳೂರನ್ನು ಆಶ್ರಯಿಸಿ ಹುಟ್ಟೂರನ್ನು ಬಿಟ್ಟು ಬೆಂಗಳೂರಲ್ಲಿ ನಿಮ್ಮ ಜೀವನವನ್ನು ಯಾರ್ಯಾರು ನೆಲೆಗೊಂಡಿದ್ದೀರೋ ಅವರೆಲ್ಲರಿಗೂ ಯಶಸ್ಸು, ಹಾಗೆ ನೀವೆಲ್ಲ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಿ ಇರಲಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಯಶಸ್ಸು ಜೀವನದಲ್ಲಿ ಸದಾ ಇರಲಿ ಅಂತ ಹೇಳ್ತಾ ಇಂದಿನ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಸ್ನೇಹಿತರೆ, ಬೆಳಗಿನಿಂದಲೂ ನಿಮ್ಮೊಂದಿಗೆ ಜೊತೆಯಾಗಿದ್ದು ನಾನು RJ ಸಿಂಧು. ನನಗೂ ಸಹ ಹೊರಡುವ ಸಮಯ, ಮುಂದೆ 5 ಗಂಟೆಯಿಂದ ನಿಮ್ಮ ಜೊತೆಯಾಗಲಿದ್ದಾರೆ RJ ಹರ್ಷಿತಾ ಅವರು. ಅವರಿಗೆ ವೆಲ್ಕಮ್ ಮಾಡ್ತಾ ನಾನು ಟಾಟಾ ಬಾಯ್ ಬಾಯ್ ಹೇಳ್ತಾ ಹೊರಡ್ತಾ ಇದ್ದೇನೆ ಸ್ಟುಡಿಯೋಯಿಂದ. ನಮಸ್ಕಾರ. ಕೊನೆಯ 2 ಸೂಪರ್ ಹಿಟ್ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ. ಕೃಷ್ಣ ಹಾಗೂ ಅಣ್ಣ ತಂಗಿ ಚಿತ್ರದ ಹಾಡುಗಳು ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

0: ಸಂಜೆ ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಟ್ಯೂನ್ ಮಾಡಿದ್ದೀರಾ FM ರೇನ್ಬೋ ಕನ್ನಡ ಕಮನ ಬಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿಯಾಸ್ ಮ್ಯಾಜಿಕಲಿಯಾಸ್. ಸಮಯ ಆಗಿದೆ 5:32 ನಾವಿದ್ದೀವಿ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಸೊ ವೆರಿ ಗುಡ್ ಈವ್ನಿಂಗ್, ಈ ಸಂಜೆ ಎಲ್ಲರಿಗೂ ಸಖತ್ತಾಗಿರಲಿ ಅಂತ ಹಾರೈಸ್ತಾ. ಸೊ ಇವತ್ತಿನ ನಮ್ಮ ನಾನ್ ಸ್ಟಾಪ್ ಸಂಜೆಯಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಹೋಗೋಣ. ಸೊ ಇವತ್ತಿನ ನಮ್ಮ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮನ ತಡ ಮಾಡದೆ ಶುರು ಮಾಡೇ ಬಿಡೋಣ ಕಣ್ರಿ, ಅಲ್ವಾ? ಸೊ ನೀವು ಕೂಡ ಕಾಯ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಸೊ ಎಲ್ರಿಗೂ ಸಂಜೆ ಆಗಿದ್ದೆ ತಡ ಖುಷಿ ಖುಷಿಯಾಗಿ ಮನೆಗೆ ಹೋಗುವಂತಹ ಸಮಯ ಬಂದ್ಬಿಟ್ಟಿದೆ. ಹೌದು, ಯಾಕಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಎಲ್ಲ ಸ್ಟ್ರೆಸ್ಸು, ಖುಷಿ, ನೋವು, ದುಃಖ ಎಲ್ಲವನ್ನ ಅದುಮಿಟ್ಕೊಂಡಿರ್ತೀವಿ. ಒಂದು ಸಲ ಅದೆಲ್ಲೋದ್ರಿಂದ ರಿಲೀಫ್ ಸಿಕ್ಬಿಟ್ರೆ ಹರಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಈ ಥರ ಎಲ್ಲರಿಗೂ ಸಾಮಾನ್ಯವಾಗಿ ಆಗಿರುವಂತಹ ಅನುಭವ ಇದ್ದೇ ಇರುತ್ತೆ. ಸೊ ಇನ್ನು ಕೆಲವರು ಪಾಪ ಸಂಜೆ ಟೈಮು ನಂತರ ಡ್ಯೂಟಿಗೆ ಬರೋರು. ಸೊ ನಾನಂತೂ ಫುಲ್ ಎಂಜಾಯ್ ಮಾಡ್ಕೊಂಡೇ ಬರ್ತೀನಿ, ಯಾಕೇಳಿ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಕಣ್ರಿ. ಹೌದು, ಸೊ ನಿಮ್ಮೆಲ್ಲರ ಜೊತೆ ಸಾಕ್ತಾ ಸಾಕ್ತಾ, ನಮ್ಮ FM ರೇನ್ಬೋ ಜೊತೆ ಸಾಕ್ತಾ, ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಸಮಯ ಹೋಗೋದೇ ಗೊತ್ತಾಗಲ್ಲ ನನಗಂತೂ. ನಿಮಗೂ ಕೂಡ ಹಾಗೆ ಆಗಿರುತ್ತೆ, ಇರಲಿ, ಪರವಾಗಿಲ್ಲ. ನಾನ್ ಸ್ಟಾಪ್ ಸಂಜೆಯಲ್ಲಿ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ಸೊ ನಾವು ಹೋಗ್ಬೇಕಾದ್ರೆ, ಬರಬೇಕಾದ್ರೆ, ಟ್ರಾವೆಲ್ ಮಾಡ್ಬೇಕಾದ್ರೆ, ಕಾರಲ್ಲೋ, ಬಸ್ಸಲ್ಲೋ, ಬೈಕಲ್ಲೋ, ಯಾವ್ದರೂ ಅದರಲ್ಲಿ ಟ್ರಾವೆಲ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಈ ಟ್ರಾವೆಲ್ ಮಾಡೋ ಟೈಮಲ್ಲಿ ವಿಚಿತ್ರ ವಿಚಿತ್ರವಾದಂಥ ಹೆಸರುಗಳು ಅಥವಾ ಬೋರ್ಡ್ಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಎಸ್ಪೆಷಲಿ ಏನಪ್ಪ ಅಂತ ಹೇಳಿದ್ರೆ, ಈ ಶಾಪ್ಗಳ ನೇಮ್ಗಳು ವಿಚಿತ್ರ ಅನಿಸೋಕೆ ಶುರುವಾಗ್ಬಿಟ್ಟಿದೆ. ಸೊ ಒಂದು ಡಿಫ್ರೆಂಟ್ ಆದ ಕಾನ್ಸೆಪ್ಟ್, ಈ ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್ರೆಂಟ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಹೆಸರುಗಳನ್ನ ಎಷ್ಟು ಚಿತ್ರ ವಿಚಿತ್ರವಾಗಿ ಇಡ್ತಾರೆ ಅಂತ ಹೇಳಿದ್ರೆ, ಅದು ಕೆಲವೊಬ್ರಿಗೆ ಕ್ಯಾಚಿ ಆಗಿರುತ್ತೆ, ಕೆಲವೊಬ್ರಿಗೆ ಖುಷಿ ಕೊಡುತ್ತೆ. ಸೊ ಅಂಗಡಿ ಇಟ್ಟಿರೋರು ಯಾರು ಬೈಕೊಳಕ್ಕೆ ಹೋಗಬೇಡಿ. ಸೊ ಇದೊಂದು ಟಾಪಿಕ್ ಅಷ್ಟೇ, ನೋಡೋಣ ಯಾರ್ಯಾರು ಏನೇನು ಅಂಗಡಿ ಹೆಸರುಗಳನ್ನು ನೋಡಿಸ್ತೀರಾ, ಸೊ ಆ ಹೆಸರು ನಿಮಗೆ ಕ್ರೇಜಿ ಅಂತ ಅನಿಸಿರುತ್ತೆ. ಸೊ ಇದನ್ನು ನಮ್ಮ ಜೊತೆ ಹಂಚ್ಕೋಬೋದು. ನೀವು ನಮಗೆ ಮೆಸೇಜ್ ಮಾಡಬೇಕಾಗಿರೋ ಸಂಖ್ಯೆ 9409901013, ಈ ನಮಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳುಹಿಸಬಹುದು ಅಂತ ಹೇಳ್ತಾ, ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ಎರಡು ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಹಾಡುಗಳು ನಿಮಗಾಗಿ ಕಾಯ್ತಾ ಇದೆ ಕಣ್ರಿ, ಕೇಳಿ ವಾಪಸ್ ಬನ್ನಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಎರಡು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಕೇಳ್ಕೊಂಡು ಬಂದ್ವಿ. ಸೊ ನಾನು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಪ್ರಯಾಣ ಮಾಡುವಾಗ ನಾವು ನೋಡಿದಂತಹ ವಿಚಿತ್ರವಾದ, ವಿಭಿನ್ನವಾದ, ವಿಶೇಷವಾದಂತಹ ಅಂಗಡಿ, ಹೋಟೆಲ್ಗಳ ಹೆಸರು ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅಂತ ಕೇಳಿದೆ. ನಾನು ಸಾಕಷ್ಟು ಸಲ ನೋಡಿದ್ದೀನಿ ಚಿತ್ರ ವಿಚಿತ್ರವಾದ ಹೆಸರುಗಳನ್ನು ಇಟ್ಟಿರ್ತಾರೆ, ಅಂದರೆ ತುಂಬ ಕ್ಯಾಚಿಯಾಗಿರಲಿ, ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಹೆಸರುಗಳನ್ನು ಇಟ್ಟಿರ್ತಾರೆ. ಸೊ ನಾನು ಯಾರಿಗೋ ಇದನ್ನು ಪ್ರಮೋಟ್ ಮಾಡಬೇಕು ಅಂತನೋ ಅಥವಾ ಬೇರೆ ಯಾವುದೇ ಉದ್ದೇಶದಿಂದ ಈ ಟಾಪಿಕನ್ನು ತೊಗೊಂಡಿಲ್ಲ. ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಜಸ್ಟ್ ನಾವು ನೋಡಿರುವಂತಹ ಆ ಹೆಸರು ಅಥವಾ ಆ ನೆಂಬೋಣ ನೋಡಿದಾಗ ನಮಗಿದು ಹೊಸ್ತು ಅಂತ ಅನಿಸಿದಾಗ ಅಥವಾ ವಿಚಿತ್ರ ಅಂತ ಅನಿಸಿದಾಗ, ಓ ಹೌದು ಹೀಗೋ ಇರುತ್ತಾ ಅನ್ನೋ ಒಂದು ಭಾವನೆ ಕಾಣುತ್ತೆ. ಸೊ ನನಗಂತೂ ಎಷ್ಟೋ ಸಲ ಆ ಥರ ಅನಿಸ್ತಿದೆ, ಟ್ರಾವೆಲ್ ಮಾಡ್ಬೇಕಾರೆ ಆ ಕಡೆ ಈ ಕಡೆ ನೋಡ್ಬೇಕಾರೆ ಹೋಟೆಲ್ ಹೆಸರು ಈ ಥರ ಇದೆ, ಓಕೆ ಈ ಶಾಪ್ ಹೆಸರು ಈ ಥರ ಇದೆ ಅಂತ ಹೇಳಿ ಅನಿಸಿದೆ. ಸೊ ನಿಮಗೂ ಕೂಡ ಈ ಥರ ಅನಿಸಿದ್ರೆ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೋಬೋದು. ನಿಮ್ಮ ಮೆಸೇಜ್ ಮಾಡಬೇಕಾಗಿರೋ ಸಂಖ್ಯೆ 9408013 ಈ ನಂಬರ್ಗೆ ಸಂದೇಶವನ್ನು ಕಳುಹಿಸಬಹುದು. ನಾನು ನೋಡಿದಂತಹ ಚಿತ್ರ ವಿಚಿತ್ರವಾದ ಹೆಸರುಗಳಲ್ಲಿ ಮೊದಲನೆಯ ಹೆಸರು ಯಾವುದಪ್ಪ ಅಂತ ಹೇಳಿದ್ರೆ, ಬ್ಯಾಡ್ ಹಾಬಿ ಟಾಯ್ ಶಾಪ್ ಅಂತ ಹೇಳಿ ಒಂದು ಅಂಗಡಿಯ ಹೆಸರನ್ನು ನೋಡಿದೆ. ಇಲ್ಲಿ ಏನು ಅಂತ ಬೇಡ. ಸೊ ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ಇದನ್ನು ನೋಡಿದೆ, ಬ್ಯಾಡ್ ಹಾಬಿ ಟಾಯ್ ಶಾಪ್ ಅಂತೆ. ಸೊ ಬ್ಯಾಡ್ ಹಾಬಿ ಟಾಯ್ ಶಾಪ್, ಮಕ್ಕಳಿಗೆ ಫೇವ್ರೇಟ್ ಆಗಿರೋ ಟಾಯ್ಸ್ಗೆ ಅವರ ಹೆಸರು ಬ್ಯಾಡ್ ಹಾಬಿ ಟಾಯ್ ಶಾಪ್ ಅಂತ ಇಟ್ಟಿದ್ದಾರೆ. ಸೊ ಯಾಕೆ ಈ ಹೆಸರು ಗೊತ್ತಿಲ್ಲ, ಬಟ್ ಟಾಯ್ಸ್ ಕಲೆಕ್ಷನ್ ಓಕೆ, ಆದರೆ ಅದು ಅತಿಯಾದಾಗ ಪೇರೆಂಟ್ಸ್ಗೂ ತಲೆನೋವು, ಅದನ್ನು ಮನೆಯಲ್ಲಿ ಮ್ಯಾನೇಜ್ ಮಾಡೋರ್ಗೂ ಕೂಡ ತಲೆನೋವು. ಸೊ ಈ ತಲೆನೋವಿನ ಮಧ್ಯೆ ಸಿಗಾಕೊಂಡು ಓದಾಡೋದು ಮಾತ್ರ ಪೇರೆಂಟ್ಸ್ಗಳೇ, ಮಕ್ಕಳಂತೂ ಅಲ್ಲ. ಮಕ್ಕಳಿಗೆ ಆಬ್ವಿಯಸ್ಲಿ ಗಿಫ್ಟು, ಟಾಯ್ಸು ಅಂತ ಹೇಳಿದಾಗ ಸಖತ್ ಖುಷಿನೇ ಕೊಡೋದು. ಬಟ್ ಆದರೆ ಇದೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಇದೆಲ್ಲ ತಲೆನೋವು ಅಂತಲೇ ಹೇಳ್ಬೋದು. ಸೊ ಸಂದೇಶ ಬಂದಿದೆ, ಯಾರು ಸಂದೇಶವನ್ನು ಕಳಿಸಿರೋರು, ಇಂದು ಆಕಾಶವಾಣಿಯಲ್ಲಿ ಪ್ರಸಾರವಾಗ್ತಿರೋ ಹಾಡುಗಳು ಚೆನ್ನಾಗಿದೆ ಅಂತ ಹೇಳಿ ಹೆಬ್ಬಾಳದ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಟಾಪಿಕ್ ಕೂಡ ಚೆನ್ನಾಗಿದೆ ಅಂತ ಹೇಳಿ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ನಾನು ಯೋಚನೆ ಮಾಡ್ತಾ ಇದ್ದೀನಿ, ನನಗೂ ಒಂದು ವಿಚಿತ್ರವಾದ ಹೆಸರು ಎಲ್ಲೋ ನೋಡಿದ ನೆನಪು, ಅದನ್ನು ನೆನಪು ಬಂದ ತಕ್ಷಣ ಹೇಳ್ತೀನಿ ಅಂತ ಹೇಳಿ ಸಂದೇಶವನ್ನ ಕಳಿಸಿರೋರು 6723 ವಾಟ್ಸಪ್ ಸಂಖ್ಯೆ ಇದಾಗಿದೆ. ಸೊ ಅವ್ರ ಹೆಸರನ್ನು ಬರೆದಿಲ್ಲ, ಖಂಡಿತವಾಗ್ಲೂ ಅದೇನು ನೆನಪಾದರೆ ನನ್ನ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಅದೇ ಹರಟೆ, ಅದೇ ಮಾತು, ಎಷ್ಟು ಮಾತಾಡಿದ್ರು ಮುಗಿತಿಲ್ಲ, ಎಷ್ಟು ಹಾಡು ಕೇಳಿದ್ರು ಸಾಲ್ತಾನೆ ಇಲ್ಲ. ಹೌದಲ್ವಾ, ಸಂಗೀತಕ್ಕಿರೋ ಶಕ್ತಿನೇ ಅಂಥದ್ದು ಕಣ್ರಿ. ಸಂಜೆ ಎಷ್ಟು ಜೋಶ್ಫುಲ್ ಆಗಿ ಇಂಥ ಹಾಡಿಂದ ಕೇಳಿಬಿಟ್ರೆ ನಿಜವಾಗ್ಲೂ ಎನರ್ಜಿ ಲೋ ಆಗೋಕ್ಕೆ ಚಾನ್ಸೇ ಇಲ್ಲ. ಹೌದು, ನಾವು ಹೆಸರುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ವಿಭಿನ್ನವಾದಂತಹ ವಿಶೇಷವಾದಂತಹ ಹೋಟೆಲ್ಗಳು ಅಥವಾ ಯಾವುದೇ ಶಾಪ್ ಹೆಸರುಗಳು ನಮಗೆ ವಿಚಿತ್ರ ಅಂತ ಅನಿಸುತ್ತೆ ಅಥವಾ ವಾವ್ ಎಷ್ಟು ಕ್ರೇಜಿ ಆಗಿದೆ ಅಂತ ಅನಿಸುತ್ತೆ ಅಂತ ಹೇಳಿ ಸೊ ನೀವು ಕೂಡ ಸಂದೇಶ ಕಳಿಸಬಹುದು ಅಂತ ಹೇಳಿದೆ. ಸೊ ಸಂದೇಶನ ಕಳಿಸಿದ್ದಾರೆ ಅನಂತ್ ಮೂರ್ತಿ ಶೃಂಗೇರಿ ಅವರು. ಇವತ್ತು ಕಾಫಿ ಕುಡಿದು ನಾಳೆ ಟೀ ಕುಡಿಯೋಣ ಬನ್ನಿ ಅಂತ ಶೃಂಗೇರಿಯಲ್ಲಿ ಹೋಟೆಲ್ ಇತ್ತು ಹಿಂದೆ, ಈಗ ಇಲ್ಲ ಅಂತ ಹೇಳಿದ್ದಾರೆ. ಸಖತ್ತಾಗಿದೆ ಅಲ್ವಾ, ಇವತ್ತು ಕಾಫಿ ಕುಡಿಯೋಕೆ ಬರಬೇಕಂತೆ, ನಾಳೆ ಟೀ ಕುಡಿಯೋಕೆ ಬರಬೇಕಂತೆ. ಒಂಥರ ಬಿಸ್ನೆಸ್ ಟ್ರಿಕ್ಸು ಕೂಡ. ಹೌದು, ಹಾಡು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಸುಮೀರ್ ಕುಮಾರ್ ಮಾಚನಹಳ್ಳಿ ತಂಡದಿಂದ. ಸೊ ಧನ್ಯವಾದಗಳು ಸಂದೇಶಕ್ಕೆ. ಸೊ ಹೀಗೇ ಎಫ್ ಎಂ ರೈನ್ಬೋ ಕೇಳ್ತಾ ಇರಿ ಅಂತ ಹೇಳ್ತಾ ಟಾಪಿಕ್ ಬಗ್ಗೆ ಮಾತಾಡ್ತಾ ಸಾಕ್ತಾ ಹೋಗೋಣ. ಸೊ ನಾನು ಆವಾಗಲೇ ಹೇಳಿದೆ ಬ್ಯಾಡ್ ಹಾಬಿ ಟಾಯ್ ಶಾಪ್ ಅಂತ ಇಟ್ಟಿದ್ದಾರೆ ಅಂತ ಹೇಳಿ. ಅದಾದಮೇಲೆ ಮತ್ತೊಂದು ಕ್ರೇಜಿ ಅಂತ ಅನಿಸಿದ್ದು ಥರ್ಡ್ ವೇವ್ ಅಂತ ಹೇಳಿ. ಇದೊಂದು ಕಾಫಿ ಶಾಪ್ ನೇಮು. ಕೊರೋನಾನ ನನಗೆ ನಿಜವಾಗ್ಲೂ ನೆನೆಸ್ಕೊಂಡ್ರೂ ಭಯಂಕರವಾಗಿರುತ್ತೆ. ಸೊ ಕಾಯಿಲೆಯನ್ನು ಹೊರತುಪಡಿಸಿದರೆ ಸಮಯ ಕಳೆಯೋಕ್ಕೆ, ಎಲ್ರಿಗೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅದೊಂದು ಒಳ್ಳೆ ಟೈಮ್ ಆಗಿತ್ತು. ಬಟ್ ಅದನ್ನು ಹೊರತುಪಡಿಸಿ ಸಾಕಷ್ಟು ಜನ ತೊಂದರೆಗೂ ಕೂಡ ಒಳಗಾಗಿದ್ದಿದೆ ಆ ಟೈಮಲ್ಲಿ. ಬಟ್ ಆದರೆ ಆ ಟೈಮನ್ನು ಮರಿಬಾರ್ದು ಅಂತನೋ ಅಥವಾ ಏನೋ ಡಿಫ್ರೆಂಟ್ ಆಗಿರಲಿ ಅಂತನೋ ಆ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಅದೊಂಥರ ವಿಚಿತ್ರವಾಗಿದೆ ಅಂತ ಅನ್ನಿಸ್ತು. ಈ ಥರ ನಿಮಗೂ ಕೂಡ ಅನುಭವ ಆಗಿದ್ರೆ ನೀವು ನಮ್ಮ ಜೊತೆ ಮಾಹಿತಿನ ಹಂಚ್ಕೋಬೋದು. ನಮಸ್ತೆ, ಸುಮಧುರವಾದ ಮಾಹಿತಿ, ಅದ್ಭುತವಾದ ಹಾಡುಗಳು, ಸೂಪರ್ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಪದ್ಮಾ ಶ್ರೀಧರ್ ಪನ್ನಗ ಅನಂತ್ ಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು. ಸೊ ನಿಮ್ಮ ಸಂದೇಶಕ್ಕೆ ಮತ್ತೆ ಜಾಲಿ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆರಡು ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಸೊ ಕೇಳಿ ಆನಂದಿಸಿ, ವಿಷಯ ಮಾತ್ರ ಮರೆಯೋಕೆ ಹೋಗಬೇಡಿ. ನಿಮಗೆ ಈ ಥರ ಯಾವುದಾದ್ರೂ ವಿಭಿನ್ನವಾದಂತಹ ವಿಶೇಷವಾದಂತಹ ಹೆಸರುಗಳನ್ನು ನೋಡಿದರೆ ನೀವು ನನ್ನ ಜೊತೆ ಹಂಚ್ಕೋಬೋದು. ವಾಟ್ಸಪ್ ಸಂಖ್ಯೆ 9480901013 ಈ ನಂಬರ್ಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ಮತ್ತೊಂದು ಗೀತೆ ಕೇಳಿ ಆನಂದ್.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ.

0: ನೋಂದಾಯಿಸಿಕೊಳ್ಳಿ pmsooryaghar.gov.in ನಲ್ಲಿ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಸುರಕ್ಷಿತವಾಗಿ ಹಣ ವರ್ಗಾವಣೆ ಮಾಡಿ ಹಾಗೂ ಸುರಕ್ಷಿತವಾಗಿ ಬಿಲ್ ಪಾವತಿ ಮಾಡಿ ಮನೆಯಲ್ಲೇ ಬ್ಯಾಂಕಿಂಗ್ ಆನಂದಿಸಿ. ಸಾಮಾಜಿಕ ದೂರವನ್ನು ಉತ್ತೇಜಿಸಿ, ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. ಯುನೋ ಎಸ್ಬಿಐ ಆಪ್ನಿಂದ ನಿಮ್ಮ ಖಾತೆಯನ್ನು ಮನೆಯಿಂದಲೇ ಪರಿಶೀಲಿಸಿ.
5: ಈ ಪರೀಕ್ಷೆಯ ಸಮಯದಲ್ಲಿ ಸಾಮಾಜಿಕ ದೂರವನ್ನು ಉತ್ತೇಜಿಸಲು ನಾವು ನಿಮ್ಮ ಜೊತೆ ಇದ್ದೇವೆ. 24/7 ಡಿಜಿಟಲ್ ಸೇವೆಗಳನ್ನು ನೀಡುವ ಮೂಲಕ ಯುನೋ ಎಸ್ಬಿಐ ಆಪ್ನೊಂದಿಗೆ ಮನೆಯಲ್ಲಿ ನೀವು ಸುರಕ್ಷಿತವಾಗಿರಿ. ಯುನೋ ಎಸ್ಬಿಐ ಆಪ್ನ ಇವತ್ತೇ ಡೌನ್ಲೋಡ್ ಮಾಡಿ ಹಾಗೂ ರಿಜಿಸ್ಟರ್ ಆಗಿ.

ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 5:39:39. ಸೊ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಪ್ರಯಾಣ ಮಾಡ್ತಾ ಒಳ್ಳೆ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ಮನೆಗೆ ಸೇರೋ ಹೊತ್ತಿದ್ದು. ಸೊ ನಾವು ಟ್ರಾವೆಲ್ ಮಾಡಬೇಕಾದ್ರೆ ನಮಗೆ ಆದಂಥ ಅನುಭವಗಳು ಅಂದರೆ ಯಾವುದೇ ಶಾಪ್ಸ್ ಇರ್ಬೋದು ಅಥವಾ ಯಾವುದೇ ಅಂಗಡಿ ಮುಂಗಟ್ಟುಗಳು ಯಾವುದೇ ಇರಲಿ, ಅವುಗಳ ಹೆಸರು ನಮಗೆ ವಿಚಿತ್ರ ಅಂತ ಅನಿಸಿದ್ರೆ ಕೆಲವರು ವಿಭಿನ್ನವಾಗಿರುತ್ತೆ, ಕೆಲವರು ಕ್ರೇಜಿ ಆಗಿರುತ್ತೆ, ಕೆಲವರು ನೋಡಿದ ತಕ್ಷಣ ವಾ ಸಖತ್ತಾಗಿದೆ ಅಲ್ವಾ ಹೆಸರು ಅಂತ ಅನಿಸುತ್ತೆ. ಸೊ ಈ ರೀತಿ ಅನುಭವ ನಿಮಗೂ ಕೂಡ ಆಗಿದ್ದರೆ ಸಂದೇಶವನ್ನು ಕಳಿಸ್ಬೋದು ಅಂತ ಹೇಳಿದೆ. ಮೇಡಮ್, ಕೆಲವು ಮಾಲ್ಗಳ ಹೆಸರು ನೋಡಿದಾಗ ನನಗೆ ತುಂಬಾ ವಿಚಿತ್ರ ಅಂತ ಅನಿಸುತ್ತೆ ಅಂತ ಹೇಳಿ ಸಂದೇಶನ ಕಳಿಸಿದ್ದಾರೆ. ಅವರ ಹೆಸರನ್ನು ಕಳಿಸೋದನ್ನು ಮರ್ತು ಬಿಟ್ಟಿದ್ದಾರೆ. ಕಾಫಿ ಶಾಪು ಅಥವಾ ಟೀ ಅಂಗಡಿಗಳು, ಚಾಯ್ ಪಾಯಿಂಟು, ಸೊ ಹೀಗೆ ಹಾಗೆಯೇ ಚಾಟ್ ಶಾಪ್ಗಳ ಹೆಸರು ತುಂಬಾ ಕ್ರೇಜಿ ಆಗಿರುತ್ತೆ ಅಂತ ಹೇಳಿಬಿಟ್ಟು ಸುಧಾ ಅವರು ರಾಮಮೂರ್ತಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಶುಭ ಸಂಜೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸೊ ನಿಮಗೂ ಕೂಡ ಶುಭ ಸಂಜೆ. ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮಗಳು ಸೂಪರ್ ಆಗಿದೆ, ಹಾಡುಗಳಂತೂ ಒಂದಕ್ಕಿಂತ ಒಂದು ಮಸ್ತಾಗಿದೆ ಅಂತ ಹೇಳಿ ಶ್ರೀಕಂಠ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕಾಫಿ ಕುಡಿಯೋ ಟೈಮಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನು ಹಾಕ್ತಾ ಇದ್ದೀರಾ ಹೆಸರುಗಳು. ಹೌದು, ಕೇಳಿದ ತಕ್ಷಣ ತುಂಬಾ ವಿಚಿತ್ರ ಅಂತ ನನಗೂ ಕೂಡ ಎಷ್ಟೋ ಸಲ ಓದಿದಾಗ ಅನಿಸಿರುತ್ತೆ. ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಈ ರೀತಿ ನೋಡಿದಾಗ ನಾನು ಕೂಡ ಓದಿ ಕೆಲವೊಂದ್ಸಲ ನನ್ನಷ್ಟಕ್ಕೆ ನಾನೇ ಖುಷಿ ಪಟ್ಟಿದ್ದೀನಿ ಅಂತ ಹೇಳಿ ಸುಧಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಸೊ ಹೀಗೆ ಸಂದೇಶವನ್ನು ಕಳಿಸ್ತಾ ಇರಿ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಸಾಗ್ತಾ ಇದೆ. ಮತ್ತೆರಡು ಗೀತೆಗಳು ನಿಮಗಾಗಿ ರೆಡಿಯಾಗಿದ್ದಾವೆ. ಯಾವ ಸಾಂಗ್ಸು, ಯಾವ ಹಾಡು ನೀವೇ ಕೇಳಿ ಎಂಜಾಯ್ ಮಾಡಿ.

ಸೋನು ನಿಗಮ್ ಅವರ ಧ್ವನಿಯಲ್ಲಿ ಭಗೀರಥ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಹಾಡುಗಳು ಪ್ರಸಾರ ಆಯಿತು. ಹಾಯ್ ಮ್ಯಾಮ್, ನಾನು ಪ್ರೋಗ್ರಾಮ್ನ ಕೇಳ್ತಾ ಇದ್ದೆ. ನನಗಂತೂ ಹಾಡುಗಳು ಒಂದಕ್ಕಿಂತ ಒಂದು ತುಂಬಾ ಅದ್ಭುತ ಅಂತ ಅನ್ನಿಸ್ತಾ ಇದೆ. ಟಾಪಿಕ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನಾನು ಕೆಲವೊಂದು ಬೋರ್ಡ್ಗಳನ್ನು ನೋಡಿದ್ದೀನಿ, ವಿಚಿತ್ರ ಅಂತ ಅನಿಸಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ನೇತ್ರಾ ಅವರು. ಹಾಗೆಯೇ ಸಂದೇಶವನ್ನು ಕಳಿಸಿರೋರು ಹನುಮಾನ್ ಕ್ಲಾತ್ ಸೆಂಟರ್ ಅಂತ ಸೀರೆ ಅಂಗಡಿ ಬೋರ್ಡ್ ನೋಡಿದ್ದೀನಿ. ಹನುಮಂತನಿಗೂ ಸೀರೆ ಅಂಗಡಿಗೂ ಏನು ಸಂಬಂಧ ಮೇಡಮ್ ಅಂತ ಹೇಳಿ ಹರೀಶ್ ಮಲ್ಲೇಶ್ವರ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹೌದು, ಈ ರೀತಿ ಹೆಸರುಗಳನ್ನು ನೋಡಿದಾಗ ನಿಜಕ್ಕೂ ತುಂಬಾ ಕ್ರೇಜಿ ಅಂತ ಅನಿಸುತ್ತೆ. ಸೊ ಎಲ್ಲೋ ಒಂದು ಕಡೆ ನಾನು ಕೇಳಿದಂತಹ ನೆನಪು, ಈ ಪ್ರಾಣೇಶ್ ಅವರ ಕಾಮಿಡಿ ಸೀನ್ಸ್ಗಳು ಬರುತ್ತಲ್ಲ, ಅವರು ಈ ಥರ ಎಷ್ಟೋ ಅಂದರೆ ಅಂಗಡಿ ಹೆಸರುಗಳನ್ನು ಹೇಳೋದು, ಅಂದರೆ ಹಾಸ್ಯಕ್ಕೆ ಒಂದು ಒತ್ತನ್ನು ನೀಡಬೇಕು ಅಂಥೇಳಿ ಏನೋ ನನ್ನ ಕಂಟೆಂಟ್ ಅಲ್ಲ. ಸೊ ಎಲ್ಲದರಲ್ಲೂ ಹಾಸ್ಯನ ಹುಡುಕಬಹುದು, ಎಲ್ಲದರಲ್ಲೂ ಹಾಸ್ಯ ಹುಟ್ಟು ಹಾಕ್ಬೋದು ಅನ್ನೋ ಒಂದು ಆ್ಯಂಗಲಲ್ಲಿ ಅವರು ಥಿಂಕ್ ಮಾಡಿ ಕೆಲವೊಂದಷ್ಟು ಹೆಸರುಗಳನ್ನು ಹೇಳಿದರು. ಸೊ ಅದು ನನಗೀಗ ನೆನಪಾಯಿತು. ಸೊ ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಸೊ ಕಾರ್ಯಕ್ರಮ ಅಂತೂ ನನಗಂತೂ ಕೇಳೋಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸೀತಾರಾಮ್ ಹಾಡನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ಸೊ ಇದೇ ರೀತಿ ಕೆಲವೊಂದು ಹೆಸರುಗಳನ್ನು ನೋಡಿದಾಗ ವಿಚಿತ್ರ ವಿಚಿತ್ರ ಅಂತ ಅನಿಸುತ್ತೆ ಅಂಥೇಳಿ ಹೆಸರು ಅಲಕ್ಷ್ಯ. ಓಕೆ, ಸೊ ನೋಡಿ, ಇವ್ರ ಹೆಸರು ಕೂಡ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು. ಅಲಕ್ಷ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಿಂದ ಈ ಸಂದೇಶ ಬಂದಿದೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಸೊ ಇನ್ನೇನು ಸಮಯ ಮುಗ್ದೇ ಹೋಯಿತು, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ನಿಮಗೋಸ್ಕರ ಮತ್ತೊಂದು ಹಾಡು ಕಾಯ್ತಾ ಇದೆ. ಯಾವ ಹಾಡು ಕೇಳಿ ಆನಂದಿಸಿ.

ಒಳ್ಳೊಳ್ಳೆ ಗೀತೆಗಳನ್ನ ಕೇಳ್ಕೊಂಡು ಬಂದ್ವಿ. ಸಮಯ ಆಗ್ತಿದೆ, ಇನ್ನೇನು 6 ಗಂಟೆ ಕಾರ್ಯಕ್ರಮದ ಮುಕ್ತಾಯ ಹಂತಕ್ಕೆ ಬಂದ್ಬಿಟ್ಟಿದೀವಿ. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತಾ, ಸಂದೇಶವನ್ನ ಕಳಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತಾ ಇದ್ದೀನಿ. ಅಲ್ಲಿವರು ಟ್ಯೂನ್ ಮಾಡಿ ಕೇಳ್ತಾರೆ FM ರೇನ್ಬೋ ಕನ್ನಡ ಗಮನ ಬಿಲ್ಲು.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.

ವಿಶ್ವವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವ ತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
4: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
3: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
5: ಸಣ್ಣ ತೆರೆಯ ಧಾರಾವಾಹಿ ನೆನಪು,
3: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಗಮನವಿಲ್ಲ 101.3 ಮೆಗಾ ಹರ್ಟ್ಸ್ ಮ್ಯೂಸಿಕಲ್ ಯಾರ್ಸ್ ಮ್ಯಾಜಿಕಲ್ ಯಾರ್ಸ್. ಸಮಯ ಆಗಿದೆ 6:57. ಇನ್ನು ಮುಂದೆ ಕನ್ನಡದಲ್ಲಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೆಗೆ ಬಂದ್ರು ಅವರು
2: ಆಕಾಶವಾಣಿ
3: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
4: ಕನ್ನಡ ರತ್ನ ಭಂಡಾರ ಪ್ರೀತಿಯ ಕನ್ನಡ ಬಂಧುಗಳೇ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಪಂಚದ ದೊಡ್ಡ ಹೆಸರು ವೀಣಾ ಚೊಕ್ಕಮ್ಮ ಅವರು ಆಗ ಅನೇಕರಿಗೆ ಕಲಿಸಿಕೊಟ್ಟು ಬಹಳಷ್ಟು ಶಿಷ್ಯರನ್ನ ತಯಾರು ಮಾಡಿದರು. ಕಲೆಗಳಲ್ಲಿ ಸ್ತ್ರೀಯರಿಗೆ ಪ್ರವೇಶ ಕಡಿಮೆ ಇದ್ದಾಗ ವೀಣೆಯೇ ನನ್ನ ಜೀವನ ಅಂದವರು ಚೊಕ್ಕಮ್ಮ. ಹಾಡುಗಾರಿಕೆಯಲ್ಲೂ ಪ್ರವೀಣರು ಪರಿಣತರು. ವೀಣಾ ಚೊಕ್ಕಮ್ಮ ಅವರ ಕಲಾ ಪ್ರೀತಿ ಹೀಗಿತ್ತು.
1: ಒಂದ್ ದಿವಸ ಆಟ ಆಡ್ತಾ ಇದ್ದೆ, ಆಗ ಯಾರೋ

ಆಕಾಶವಾಣಿ ಗೋಪಾಲ ಸ್ವಾಮಿ ಅವರು ನಡೆಸ್ತಾ ಇದ್ರು 38ನೇ ಇಸ್ವಿಲಿ. ನಾನು ಗಾಯನ ಸಮಾಜದಲ್ಲಿ ಬೆಂಗಳೂರಿನಲ್ಲಿ 42ರಲ್ಲಿ ನುಡಿಸಿದೆ. ಆಮೇಲೆ 43ರಲ್ಲಿ ಟ್ರಿಪ್ಲಿಕೇನು ಮದ್ರಾಸ್ನಲ್ಲಿ ಪಾರ್ಸಾತ್ಯ ಸಭಾನಲ್ಲಿ ಕಚೇರಿ ಮಾಡಿದೆ. ಅಲ್ಲಿ ತುಂಬ ಚೆನ್ನಾಗಿ ಸಂಗೀತ ಕೇಳಿ ಅನೇಕರು ನನ್ನನ್ನು ಅಭಿನಂದಿಸಿದರು. ನನಗೆ ಆವಾಗ ನಾನು ಎಷ್ಟು ಮಟ್ಟಿಗೆ ಹಾಡ್ತೀನಿ ಅನ್ನೋದು ನನ್ನ ಮನಸ್ಸಿಗಾಯಿತು. ಒಂದ್ಸಲ ಪ್ರಸನ್ನ ಸೀತಾರಾಮ ಮಂದಿರದಲ್ಲಿ ಚಂಪೆ ಬರೋದು ಲೇಟ್ ಆಗೋಯ್ತು. ಆಗ ನೀನೇ ಕೂತ್ಕೊಂಡು ಒಂದು ಸ್ವಲ್ಪ ಅವ್ರು ಬರೋ ತನಕ ನುಡಿಸುವಂತ ನನ್ನನ್ನು ಬಲವಂತ ಮಾಡಿ ಆವಾಗ ಒಂದು ಪ್ರೋಗ್ರಾಮ್ ಕೊಟ್ಟೆ ಅಲ್ಲಿ. ಆಮೇಲೆ ಮದ್ರಾಸ್ನಲ್ಲಿ ಕಲಾಕ್ಷೇತ್ರದಲ್ಲಿ ಟೈಗರ್ ವರದಾಚಾರ್ಯ ಅಲ್ಲಿ ಅವ್ರನ್ನ ಹೋಗಿ ನೋಡೋಣ ಅಂತ ಹೋಗಿದ್ವಿ. ಅಕಸ್ಮಾತ್ ಆಗಿ ರುಕ್ಮಿಣಿ ದೇವಿಯವರು ಅಲ್ಲಿ ಬಂದಿದ್ರು. ಆವಾಗ ನೀನು ಒಂದು 2 ಕೀರ್ತನೆ ನುಡಿಸುವಂದ್ರು. ಅಲ್ಲೇನೆ ಅವರೇ ಒಂದು ವೀಣೆ ತರಿಸ್ಕೊಟ್ರು, ನುಡಿಸ್ದೆ. ಆಮೇಲೆ ಅವರು ಬಹಳವಾಗಿ ಸಂತೋಷಪಟ್ಟು ಆಶೀರ್ವಾದ ಮಾಡಿದ್ರು. ಆ ಸನ್ನಿವೇಶನ ಮರೆಯೋಕ್ಕಾಗೋದಿಲ್ಲ. ಅಚ್ಚುಮೆಚ್ಚಿನ ಕೀರ್ತನೆ ಅಂತಂದರೆ ರಾಮ ಇಕನನ್ನು ತಮ್ಮ ಸಂಭುಜೇ ಸೀತೆ ಇಕತಾಳನು ಪರುಲನು ವೇಡನು. ಈ ಅರ್ಥ ಇದ್ರದ್ದು ಪರುಲನು ವೇಡನು ಅನ್ನೋದು ಅರ್ಥ ನನ್ನ ಮೇಲೆ ಬಹಳ ಪರಿಣಾಮ ಮಾಡುತ್ತೆ. ಹಾಗೇನೆ ತ್ಯಾಗರಾಜರದು ನೀದಯರಾದ, ಆಮೇಲೆ ಶ್ಯಾಮಶಾಸ್ತ್ರಿಗಳದಳು ಓಜಗದಂಬ ಕೀರ್ತನೆಯಲ್ಲಿ ವರಸಿತಗಿರಿ ವರಸಿತಗಿರಿ ನಿಲಯುನಿ ಪ್ರಿಯ ಪ್ರಣಯಿನಿ ಪರಾಶಕ್ತಿ

0: ಮೋಸಗು ಇಲ್ಲಿ ಕೋರಿ ವಿನು ತಿಂಪಗ ವರಮಸಗು ಅನ್ನೋದು ದುಷ್ಪ್ರಬುಲ ಕೋರಿ ಆ ಪದ ನನಗೆ ಬಹಳ ಮನಸ್ಸಿನ ಮೇಲೆ ಪರಿಣಾಮ ಮಾಡಿದೆ. ನನಗೆ ವೀಣೆ ಮೇಲೆ ಅಭ್ಯಾಸ, ಆದ್ರೂ ತಂಬೂರಿ ಮೇಲೆ ಹಾಡಿ ಅಭ್ಯಾಸ ಇದೆ, ಅದು ಕಚೇರಿ ಮಾಡ್ತೀನಿ. ಬರೀ ವೀಣೆ ಏನು ನುಡಿಸಿಯೂ ಅಭ್ಯಾಸ ಇದೆ, ಆದರೆ ವೀಣೆ ತೆಗೆದುಕೊಂಡು ಕೂತ್ಕೊಂಡ್ರೆ ನನ್ನ ಮನಸ್ಸಿಗೆ ಜಾಸ್ತಿಯಾಗಿ ಸ್ಫೂರ್ತಿ ಬರುತ್ತೆ, ಸಂತೋಷ ಉಂಟಾಗುತ್ತೆ.
1: ಕಲಾವಿದೆ ವೀಣಾ ಚೊಕ್ಕಮ್ಮ ಅವರ ಮಾತನ್ನು ಕೇಳಿದಿರಿ ಇವತ್ತಿನ ರತ್ನ ಭಂಡಾರದಲ್ಲಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿನಿದ್ರೆಗೆ ಜಾರೋ ಮುನ್ನ

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವ ತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿದ್ರೆ ಎಫ್ಎಂ ರೇನ್ಬೋ ಕನ್ನಡ ಕಮಲವಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಸಮಯ ಆಗ್ತಾ 6:30. ಇದೀಗ ಕೇಳೋಣ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಎಲ್ಲ ಆತ್ಮೀಯ ಕೇಳುಗರಿಗೂ ಸ್ವಾಗತ. ಇದು ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ. ಈ ಹೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ಆರ್ಜೆ ಪ್ರವೀಣ್ ಜೋಯ್ಸ್. ತಿಳಿಸಂಜೆಯ ಹೊತ್ತಲ್ಲಿ ಪುಣೆಯ ಈ ಸ್ಟ್ರೀಟ್ ಕ್ಯಾಂಪ್ ರಸ್ತೆ ಬಣ್ಣ ಬಣ್ಣದ ದೀಪಗಳಿಂದ ಜನರಿಂದ ಕಂಗೊಳಿಸುವಂತಹ ರಸ್ತೆ. ಅತ್ಯಂತ ಹಳೆಯ ಪೋಸ್ಟ್ ಆಫೀಸು, ಕೇಕ್ ಅಂಗಡಿಗಳು, ಹೋಟೆಲ್ಗಳು, ಕಟ್ಟಡಗಳು ಇರುವಂತಹ ಈ ರಸ್ತೆಯಲ್ಲಿ ಸಂಜೆ ಹೊತ್ತು ನಡೆದಾಡಿದ್ರೆ ಗತಕಾಲದ ವ್ಯಾಪಾರ ಪಟ್ಟಣವೊಂದರಲ್ಲಿ ಓಡಾಡಿದಂಥ ಅನುಭವ ನಾವು ಖಂಡಿತವಾಗ್ಲೂ ಸಿಗುತ್ತೆ. ಕೇಕು, ರಸ್ಕು, ಟೋಸ್ಟು ಇವೆಲ್ಲಕ್ಕೂ ಜನಪ್ರಿಯ ಅಡ್ಡ ಅಂದರೆ ಈ ರಸ್ತೆ. ಅದರಲ್ಲೂ ಶ್ರೂಸ್ಬೆರಿ ಎನ್ನುವ

ಬೆಣ್ಣೆಯ ಹಿತವಾದ ಸ್ವಾದದ ಬಿಸ್ಕೆಟ್ನ ಸ್ವರ್ಗವಾಗಿರುವಂತಹ ಇಲ್ಲಿನ ಪಾರಂಪರಿಕ ಪ್ರಾಚೀನ ಬೇಕರಿಗಳಿಗೆ ಕಾಲಿಟ್ಟಾಗಲಂತೂ ಶೂಸ್ಬರಿ ಅನ್ನುವಂತಹ ಬಿಸ್ಕೆಟ್ನ ಪರಿಮಳ ನಮ್ಮನ್ನ ಬೆಣ್ಣೆಯಲ್ಲಿ ಕರಗೋಗೋ ಹಾಗೆ ಮಾಡುತ್ತೆ. ಈ ಶೂಸ್ಬರಿ ಬಿಸ್ಕೆಟ್ ಇದೆಯಲ್ಲ, ಚಿನ್ನದ ಬಣ್ಣದ ವೃತ್ತಾಕಾರದ ನಡುವೆ ಕೊಂಚ ಒಪ್ಪಿಕೊಂಡಿರುವಂತಹ ಒಂದು ಬಿಸ್ಕೆಟ್ ಇದು. ಹೇಗಿದೆ ಇದರ ರುಚಿ ನೋಡೋಣ ಅಂತ ಬಾಯಲ್ಲಿಟ್ಟಾಗಲಂತೂ ಗೋಧಿ ಹಿಟ್ಟಿನ ಮೃದುವಾದ ಈ ಬಿಸ್ಕೆಟ್ ಮರಳು ಮರಳಾಗಿ ಬಾಯಲ್ಲಿ ಬೆಣ್ಣೆಯ ಸ್ವಾದವನ್ನ ಒಮ್ಮೆಗೆ ವಿಶೇಷವಾದಂತಹ ಬಣ್ಣಿಸಲ ಸಾಧ್ಯವಾದಂತಹ ಅನುಭೂತಿಯನ್ನ ನಿಮಗೆ ನೀಡುತ್ತೆ.

0: ಈ ಶ್ರೂಸ್ಬೆರಿ ಅನ್ನುವಂತಹ ಬಿಸ್ಕೆಟ್ನ ಮೂಲ ಇಂಗ್ಲೆಂಡ್. ಇಲ್ಲಿನ ಶ್ರೂಸ್ಬೆರಿ ಶಾರ್ಪ್ ಶೈರ್ ಅನ್ನುವಂತಹ ಜಾಗದಲ್ಲಿ ಈ ಬಿಸ್ಕೆಟ್ನ ಜನನವಾಗುತ್ತೆ. 1658 ಇಂಗ್ಲೆಂಡ್ನ ದಿ ಕಂಪ್ಲೀಟ್ ಕುಕ್ ಅನ್ನುವಂತಹ ಅಡುಗೆಯ ಪುಸ್ತಕದಲ್ಲಿ ಶ್ರೂಸ್ಬೆರಿ ಬಿಸ್ಕೆಟ್ನ ರೆಸಿಪಿ ಮೊಟ್ಟ ಮೊದಲನೇ ಬಾರಿಗೆ ಉಲ್ಲೇಖವಾಗುತ್ತೆ. ಇಂಗ್ಲೆಂಡ್ನ ಖ್ಯಾತ ನಾಟಕಕಾರ ವಿಲಿಯಂ ಕಾಂಗ್ರೀವ್ ತಮ್ಮ ನಾಟಕ ದಿ ಮೇ ಆಫ್ ದಿ ವರ್ಲ್ಡ್ ನಾಟಕದಲ್ಲೂ ಈ ಬಿಸ್ಕೆಟ್ಟಿನ ಹೆಸರನ್ನ ಉಲ್ಲೇಖಿಸಿದ್ದಾರೆ. ಈ ಬಿಸ್ಕೆಟ್ಟು ಭಾರತದಲ್ಲಿ ಪರಿಚಯವಾಗಿದ್ದು ಬ್ರಿಟಿಷರಿಂದಲೇ. ಅದರಲ್ಲೂ ಪಾರ್ಸಿ ಇರಾನ್ನ ಖಾದ್ಯ ತಯಾರಕರು ಈ ಬಿಸ್ಕೆಟ್ ತಯಾರಿಸೋದನ್ನ ಬಲು ಬೇಗನೆ ಕಲ್ತ್ಬಿಟ್ರು. ಅಷ್ಟೇ ಅಲ್ಲದೆ ಅದನ್ನ ಅವರು ತಮ್ಮದೇ ಆದ ಶೈಲಿಯಲ್ಲಿ ವಿಶೇಷವಾಗಿ ಮಾಡತೊಡಗಿದ್ರು. ಮಹಾರಾಷ್ಟ್ರದ ಪುಣೆಯಲ್ಲಿರುವ ಪಾರ್ಸಿ ಬೇಕರಿಗಳಲ್ಲಿ ಈ ವಿಶೇಷವಾದಂತಹ ಬಿಸ್ಕೆಟ್ಟು ನಿಮ್ಗೆ ಸಿಗುತ್ತೆ. ಹೀಗೆ ಈ ಬೇಕರಿಗಳಲ್ಲಿ ತಯಾರಾದಂತಹ ಶ್ರೂಸ್ಬೆರಿಯ ಘಮ ಪುಣೆಯ ಆಹಾರ ಸಂಸ್ಕೃತಿಯ ನರನಾಡಿಗಳಲ್ಲೂ ಬೆರೆತೋಗಿದೆ. ಇಂಗ್ಲೆಂಡ್ನ ಮೂಲದ ಬಿಸ್ಕೆಟ್ಟು ಪುಣೆಯಲ್ಲಿ ಇನ್ನಷ್ಟು ಸಮೃದ್ಧವಾಗಿ ರುಚಿಕಟ್ಟಾಗಿ ವಿಭಿನ್ನ ತಾಜಾತನದ ಹಾಗೆ ದೇಶಿ ಸ್ಪರ್ಶದಿಂದ ತಮ್ಮದೇ ಆದಂತಹ ವಿಶೇಷ ಛಾಪನ್ನ ಮೂಡಿಸಿದೆ. ನಮ್ಮ ದೇಶದಲ್ಲಷ್ಟೇ ಅಲ್ಲ, ವಿದೇಶಿಗರು ಕೂಡ ಈ ಪುಣೆಯ ಶ್ರೂಸ್ಬೆರಿ ಬಿಸ್ಕೆಟ್ಗೆ ಮಾರುಹೋಗಿದ್ದಾರೆ. ಹಾಗಂದ್ರೆ ಈ ಬಿಸ್ಕೆಟ್ನ ಮಾಯೆ ಎಷ್ಟಿರಬಹುದು ನೀವೇ ಊಹಿಸಿ. ಸದಾಕಾಲ ಚ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ. ಇದು ಮನಸ್ಸುಗಳ ಮಾತು ಮಧುರ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ಜೆ ಪ್ರವೀಣ್ ಜೋಯಿಸ್,
1: ಆಕಾಶವಾಣಿ ಎಫ್ಎಂ ರೈನ್ಬೋ. ಮುಂದೆ ಖಾಯಂ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ವಾರ್ತೆಗಳ ವಿವರ. ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ಗೆ ನಡೆಯುವ 7 ಸ್ಥಾನಗಳ ಚುನಾವಣೆಗೆ ಸಲ್ಲಿಕೆಯಾಗಿರುವ 8 ಅಭ್ಯರ್ಥಿಗಳ ನಾಮಪತ್ರ ಪುರಸ್ಕೃತಗೊಂಡಿವೆ. ಜೆಡಿಎಸ್ನ ಗೋವಿಂದರಾಜು, ಬಿಜೆಪಿಯ ರಘು ಆರ್, ಲಿಂಗರಾಜ್ ಪಾಟೀಲ್, ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್, ಶಿವಣ್ಣ ಬಿಎಸ್, ವಿನಯ್ ಕಾರ್ತಿಕ್, ಪಿವಿ ಮೋಹನ್, ತಿಪ್ಪಣ್ಣಪ್ಪ ಕಮಕನೂರ ಅವರ ನಾಮಪತ್ರಗಳು ಮಾನ್ಯಗೊಂಡಿವೆ ಎಂದು ಚುನಾವಣಾಧಿಕಾರಿ ಎಂಕೆ ವಿಶಾಲಾಕ್ಷಿ ತಿಳಿಸಿದ್ದಾರೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದೆ. ಯಾರೊಬ್ಬರು ನಾಮಪತ್ರ ಹಿಂಪಡೆದಿದ್ದರೆ ಇದೇ 18ರಂದು ಮೇಲ್ಮನೆ ಸದಸ್ಯತ್ವಕ್ಕೆ ಮತದಾನ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಮುಜರಾಯಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗ್ರಾಮೀಣ ಮತ್ತು ಪಾರಂಪರಿಕ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಯುವಕರಿಗೆ ಉತ್ತೇಜನ ನೀಡಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಮುಜರಾಯಿ ಇಲಾಖೆಯ ಆಡಳಿತಾತ್ಮಕ ವಿಚಾರಗಳ ಕುರಿತು ಸಮಗ್ರವಾಗಿ ಪರಿಶೀಲನೆ ನಡೆಸಿದ ಅವರು, ಇಲಾಖೆಗೆ ಒಳಪಡುವ ದೇಗುಲಗಳ ನಿರ್ವಹಣೆ, ಭಕ್ತರಿಗೆ ಒದಗಿಸಲಾಗುತ್ತಿರುವಂತಹ ಸೌಕರ್ಯಗಳು ಹಾಗೂ ಇಲಾಖೆಯ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಸುಧಾರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಪ್ರಯತ್ನ ಮಾಡುತ್ತಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಮಂಡ್ಯ ತಾಲೂಕಿನ ತಗ್ಗಹಳ್ಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವೇಗೌಡರ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಈಗ ಅನುಕಂಪ ಬಂದಿದೆ ಎಂದು ತಿಳಿಸಿದ್ದಾರೆ. ದೇವೇಗೌಡರು ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಪ್ರಧಾನಿ ಸ್ಥಾನವನ್ನೇ ತ್ಯಜಿಸಿದ್ದರು ಎಂದು ಹೇಳಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿರುವುದರಿಂದ ಒಕ್ಕಲಿಗ ಸಮುದಾಯದ ಮತದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಬೆಂಗಳೂರು ಮತ್ತು ತುಮಕೂರು ಸುತ್ತಮುತ್ತ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಮುಖ್ಯ ಆಡಳಿತಾಧಿಕಾರಿ ಅಜಯ್ ಶರ್ಮಾ ಹಾಗೂ ನೈಋತ್ಯ ರೈಲ್ವೆ ನಿರ್ಮಾಣ ವಿಭಾಗದ ಹಿರಿಯ ಅಧಿಕಾರಿಗಳೊಂದಿಗೆ ಬೆಂಗಳೂರು ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ಹಾಗೂ ಪ್ರಸ್ತಾವಿತ ರೈಲ್ವೆ ಮೂಲಸೌಕರ್ಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಈ ಯೋಜನೆಗಳ ಮಹತ್ವ ಉಲ್ಲೇಖಿಸಿದ ಸಚಿವರು, ಬೆಂಗಳೂರು ಮತ್ತು ತುಮಕೂರು ಪ್ರದೇಶಗಳಲ್ಲಿ ಸುಧಾರಿತ ರೈಲು ಸಂಪರ್ಕವು ಕೈಗಾರಿಕಾ ಬೆಳವಣಿಗೆ, ವಾಣಿಜ್ಯ ಚಟುವಟಿಕೆಗಳು ಹಾಗೂ ಒಟ್ಟಾರೆ ಪ್ರಾದೇಶಿಕ ಅಭಿವೃದ್ಧಿಗೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಎಲ್ಲಾ ಯೋಜನೆಗಳನ್ನು ನಿಗದಿತ ಸಮಯದ ಒಳಗೆ ಪೂರ್ಣಗೊಳಿಸುವುದು ಪ್ರಮುಖ ಆದ್ಯತೆಯಾಗಿದ್ದು, ಯಾವುದೇ ವಿಳಂಬವಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಾರವಾರ ಮತ್ತು ಮಡಗಾಂವ್ ನಡುವೆ ಸಂಚರಿಸುತ್ತಿದ್ದಂತಹ ವಿಶೇಷ ರೈಲನ್ನು ಇನ್ನು ಮುಂದೆ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಲು ರೈಲ್ವೆ ಮಂಡಳಿ ಆದೇಶ ಹೊರಡಿಸಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಈ ರೈಲು ಎಸಿ, ಸ್ಲೀಪರ್ ಮತ್ತು ಸಾಮಾನ್ಯ ದರ್ಜೆಯ ಬೋಗಿಗಳನ್ನು ಒಳಗೊಂಡ ಒಟ್ಟು 14 ಬೋಗಿಗಳೊಂದಿಗೆ ಸಂಚರಿಸಲಿದೆ. ಈ ಭಾಗದ ಜನಸಾಮಾನ್ಯರಿಗೆ, ಉದ್ಯೋಗಿಗಳಿಗೆ, ಪ್ರವಾಸಿಗರಿಗೆ ಹಾಗೂ ಆರೋಗ್ಯ ಸೇವೆಗಾಗಿ ಗೋವಾಕ್ಕೆ ತೆರಳುವ ರೋಗಿಗಳಿಗೆ ಅತ್ಯಂತ ಉಪಯುಕ್ತವಾಗಲಿರುವ ಈ ಖಾಯಂ ರೈಲು ಸೇವೆಯ ಸೌಲಭ್ಯವನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸಂಸದ ಕಾಗೇರಿ ಮನವಿ ಮಾಡಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯ ಮೂರನೇ ನೋಟಿಸ್ ನೀಡಲು ಸಿದ್ಧತೆ ನಡೆಸಿದೆ. ಬಿಟ್ಕಾಯಿನ್ಗಳನ್ನು ಭಾರತೀಯ ಕರೆನ್ಸಿಗೆ ಅಕ್ರಮವಾಗಿ ಪರಿವರ್ತಿಸುವ ಮೂಲಕ ನಲಪಾಡ್ ಖಾತೆಗೆ ಕೋಟ್ಯಂತರ ರೂಪಾಯಿ ರವಾನಿಸಲಾಗಿದೆ. ಜೊತೆಗೆ ಹ್ಯಾಕರ್ ಶ್ರೀಕಿಯೊಂದಿಗೆ ಅಕ್ರಮವಾಗಿ ಬಿಟ್ಕಾಯಿನ್ಗಳನ್ನು ಪಡೆದು ನಗದು ರೂಪದಲ್ಲಿ ಪರಿವರ್ತಿಸಿದ ಆರೋಪವೂ ಕೇಳಿಬಂದಿದೆ. ಈ ಹಿಂದೆ ಇಡಿ ಅಧಿಕಾರಿಗಳು ಶಾಸಕ ಎಂಎ ಹ್ಯಾರಿಸ್ ಹಾಗೂ ಮೊಹಮ್ಮದ್ ನಲಪಾಡ್ ಅವರ ನಿವಾಸಗಳ ಮೇಲೆ ದಾಳಿ ನಡೆಸಿ ಸಾಕ್ಷಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈಗಾಗಲೇ ಎರಡು ಬಾರಿ ನೋಟಿಸ್ ನೀಡಿದ್ದರೂ ಮೊಹಮ್ಮದ್ ನಲಪಾಡ್ ವಿಚಾರಣೆಗೆ ಹಾಜರಾಗಿಲ್ಲ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಸೇರಿದಂತೆ ವಿವಿಧ ಸಿಎಸ್ಐಆರ್ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 13ರಂದು ಬೆಂಗಳೂರಿನ ವಿಎಂ ಗಾಡ್ಗೆ ಕನ್ವೆನ್ಷನ್ ಸಭಾಂಗಣದಲ್ಲಿ ರೈಸ್ ಕಾನ್ಕ್ಲೇವ್ 2026 ಆಯೋಜನೆ ಮಾಡಲಾಗಿದೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭೂ ವಿಜ್ಞಾನಗಳ ಖಾತೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಸಿಎಫ್ಟಿಆರ್ಐ ನಿರ್ದೇಶಕ ಡಾ ಗಿರಿಧರ್ ಪರ್ವತಂ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿಕಸಿತ ಭಾರತ 2047 ದೃಷ್ಟಿಕೋನದಡಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದ್ದು, ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆಗೆ ಉತ್ತೇಜನ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ಜರುಗಲಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ರೈತರ ಕೃಷಿ ಭೂಮಿಯ ಸಂಸ್ಕರಣೆ, ಮಣ್ಣಿನ ಫಲವತ್ತತೆ ಕಾಪಾಡುವಿಕೆ ಹಾಗೂ ಸುಸ್ಥಿರ ಕೃಷಿ ಪದ್ದತಿಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗದಲ್ಲಿ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕೃಷಿ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು ಕೃಷಿ ಭೂಮಿಯ ಸಂರಕ್ಷಣೆ ಮತ್ತು ಮಣ್ಣಿನ ಆರೋಗ್ಯ ಕಾಪಾಡುವಿಕೆ ಇಂದಿನ ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ರೈತರು ವೈಜ್ಞಾನಿಕ ಕೃಷಿ ಪದ್ದತಿಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಮಣ್ಣಿನ ಪರೀಕ್ಷೆ, ನೀರಿನ ಸಮರ್ಪಕ ಬಳಕೆ ಹಾಗೂ ಸಾವಯವ ಜೊತೆಗೆ ನೈಸರ್ಗಿಕ ಕೃಷಿ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಂಡ್ಯ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಮ್ಯಾಪಿಂಗ್ ಕಾರ್ಯವು ಈಗಾಗಲೇ 96.59% ಪ್ರಗತಿಯನ್ನು ಕಂಡಿದ್ದು, ಉಳಿದ ಬಾಕಿ ಮ್ಯಾಪಿಂಗ್ ಅನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯವನ್ನು ಯಶಸ್ವಿಗೊಳಿಸಲು ಮತ್ತು ಆರೋಗ್ಯಯುತ ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸುವಲ್ಲಿ ನಿಯಮದಾನುಸಾರ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಚಟುವಟಿಕೆಗಳು ಹಾಗೂ ಅವರಿಂದ ಉಂಟಾಗುವ ಸಾವು ನೋವುಗಳ ಬಗ್ಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ನಿಗಾ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಸೂಚನೆ ನೀಡಿದ್ದಾರೆ. ವಿವಿಧ ಆರೋಗ್ಯ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೆಪಿಎಂಇ ಕಾಯ್ದೆ ಉಲ್ಲಂಘನೆಯಾಗದಂತೆ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ತಾಯಿ ಮತ್ತು ಶಿಶು ಆರೋಗ್ಯ, ಕ್ಷಯರೋಗ ನಿಯಂತ್ರಣ, ಡೆಂಗ್ಯೂ ತಡೆ, ಬಾಲ್ಯ ವಿವಾಹ ಮತ್ತು ರಕ್ತಹೀನತೆ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆ ನಡೆಸಲಾಯಿತು. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾದ ವರದಿಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ. ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದಂತಹ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೃಷಿ ಬಳಕೆಯ ಸಬ್ಸಿಡಿ ಯೂರಿಯಾ ರಸಗೊಬ್ಬರವನ್ನು ಅಕ್ರಮವಾಗಿ ಬಳಸಿಕೊಂಡು ನಕಲಿ ಡಿಇಎಫ್ ಆಯಿಲ್ ತಯಾರಿಸುತ್ತಿದ್ದಂತಹ ಘಟಕದ ಮೇಲೆ ದಾಳಿ ನಡೆಸಿರುವ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಮತ್ತು ಕೃಷಿ ಇಲಾಖೆ ಜಾಗೃತ ದಳದ ಅಧಿಕಾರಿಗಳ ತಂಡ 216 ಚೀಲ ಯೂರಿಯಾ ಗೊಬ್ಬರವನ್ನು ಜಪ್ತಿ ಮಾಡಿದ್ದಾರೆ. ಎಸ್ಐಆರ್ ಸಂಬಂಧ ಜನರು ಮತದಾನದ ಹಕ್ಕು ಕಳೆದುಕೊಳ್ಳಲು ಅವಕಾಶ ನೀಡದಂತೆ ಒತ್ತಾಯಿಸಿ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಅವರಿಗೆ ರೈತರ ಸಂಘ, ದಲಿತ ಸಂಘ, ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ವಿವಿಧ ಜನಪರ ಸಂಘಟನೆಗಳು ಮನವಿ ಮಾಡಿ ಒತ್ತಾಯ ಸಲ್ಲಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರವಾರ ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿದ್ರ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಸಮಯ ಆಗಿದೆ 6:51:32. ನಾವಿದ್ದೀವಿ ಕಾರ್ಯಕ್ರಮ ಸನ್ಸೆಟ್ ಸುರಭಿ. ಎಸ್, ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಕೇಳ್ತಾ ಇರೋ ಎಲ್ಲ ಶ್ರೋತೃಗಳಿಗೆ ನನ್ನ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ ಕಾರ್ಯಕ್ರಮನ ಕೇಳಿ ಎಂಜಾಯ್ ಮಾಡಿ, ಒಳ್ಳೆ ಹಾಡುಗಳು ನಿಮಗಾಗಿ ಪ್ರಸಾರ ಆಗುತ್ತೆ ಈ ಇಡೀ ಸಂಜೆ ಸಮಯದಲ್ಲಿ ಅಂತ ಹೇಳ್ತಾ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಆರಂಭಿಸ್ಬಿಡೋಣ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಕೆಲವೊಂದು ಕಡೆ ಮೌನಕ್ಕೆ ಬೆಲೆ ಜಾಸ್ತಿ ಅಂತೆ, ಕೆಲವೊಂದು ಕಡೆ ಮಾತಿಗೆ ಬೆಲೆ ಜಾಸ್ತಿ ಅಂತೆ. ಆದರೆ ಮೌನನೂ ಇರಬೇಕು, ಮಾತು ಇರಬೇಕು. ಆದರೆ ಎಲ್ಲಿ ಮಾತಾಡಬೇಕು, ಎಲ್ಲಿ ಮೌನವಾಗಿರಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಕೆಲವೊಬ್ಬರಿಗೆ ಮೌನ ಒಂಥರ ನೆಮ್ಮದಿ ನೀಡುತ್ತೆ, ಖುಷಿ ನೀಡುತ್ತೆ, ಸಂತೋಷ ನೀಡುತ್ತೆ. ಅದೇ ಕೆಲವರಿಗೆ ಆ ಮೌನಕ್ಕಿಂತ ಗದ್ದಲ ಅನ್ನೋದೇ ಖುಷಿ ಕೊಡುತ್ತೆ.

ಅನಿಸುತ್ತೆ. ಆದರೆ ಹಿಂದೆ ನಾವು ಒಂದು ಒಮ್ಮೆ ತಿರುಗಿ ನೋಡಿದಾಗ ಸಂತೆಯ ಸದ್ದು ಇಷ್ಟ ಆಗ್ತಾ ಇತ್ತು. ಹಿಂದಿನ ಪೀಳಿಗೆಗೆ ಮಾಲ್ಗಳ ಮೌನನೇ ಇಷ್ಟ ಆಗುತ್ತೆ. ಎಸ್, ಹೌದು, ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಸಂತೆಯ ಸದ್ದು ಇಷ್ಟನಾ ಅಥವಾ ಮಾಲ್ಗಳ ಮೌನ ಇಷ್ಟನಾ. ಸೊ ನಿಮ್ಮ ಆಯ್ಕೆ ಯಾವುದು? ನನಗೆ ಆ್ಯಕ್ಚುಲಿ ಎರಡೂ ಇಷ್ಟನೇ. ಯಾಕಂತ ಹೇಳಿದ್ರೆ ನಾನು ಸಂತೆಗೂ ಹೋಗಿದ್ದೀನಿ, ಅದರ ಜೊತೆಗೆ ಮಾಲ್ಗೂ ಕೂಡ ಹೋಗಿದ್ದೀನಿ. ಸಂತೆಯ ಗದ್ದಲದಲ್ಲಿ ನಿಂತು ಆ ವ್ಯಾಪಾರವನ್ನು ಕೇಳಿಸ್ಕೊಂಡು ನನಗೆ ಬೇಕಾದಂತಹ ವಸ್ತುಗಳನ್ನು ತಂದಿದ್ದು ಕೂಡ ನನಗೆ ನೆನಪಿದೆ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮಾಲ್ಗೆ ವಿಸಿಟ್ ಮಾಡಿ ಸೈಲೆಂಟಾಗಿ ಆ ಕಡೆ ಈ ಕಡೆ ನೋಡ್ತಾ ಇಷ್ಟೊಂದು ದುಬಾರಿ ವಸ್ತುಗಳಿಗೆ, ಅಂದರೆ ಈ ವಸ್ತುಗಳು ಇಷ್ಟು ದುಬಾರಿ ಆಗಿದೆಯಲ್ಲ, ಇದನ್ನು ಕೊಂಡ್ಕೋಬೇಕೋ ಬ್ಯಾಡ್ವೋ, ಆ ಥರ ಆಲೋಚನೆಯಲ್ಲಿ ಕಳೆದೋಗಿದ್ದು ಕೂಡ ಇದೆ. ಸೊ ಈ ರೀತಿ ಅನುಭವ ನಿಮಗೂ ಕೂಡ ಆಗಿದ್ಯಾ? ನಿಮಗೆ ಸಂತೆ ಇಷ್ಟ ಆಗುತ್ತಾ ಅಥವಾ ಮಾಲ್ ಇಷ್ಟ ಆಗುತ್ತಾ? ಎರಡೂ ಕಡೆ ಶಾಪಿಂಗ್ ಅಂತೂ ಇದ್ದಿದ್ದೆ. ಸಂತೆಯ ಸದ್ದು ಇಷ್ಟಾನ ಅಥವಾ ಮಾಲ್ಗಳ ಮೌನದ ಶಾಪಿಂಗ್ ಇಷ್ಟಾನ? ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೋಬಹುದು. 9480910013 ಈ ಸಂಖ್ಯೆಗೆ ವಾಟ್ಸಪ್ ಮಾಡ್ತಾ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಆರಂಭ ಮಾಡಿಬಿಡೋಣ ಅಲ್ವಾ? ಇನ್ಯಾಗ್ತಡ. ಸೊ ಎರಡು ಗೀತೆಗಳು ನಿಮಗಾಗಿ ಕಾಯ್ತಾ ಇದೆ. ಏನು ಎರಡು ಗೀತೆ ಅಂತಿರಲ್ಲ, ಹೌದು, ಎಷ್ಟೋ ಜನ ಕೇಳಿದ್ರು ನಮಗೆ ಸಂದೇಶವನ್ನು ಕಳಿಸ್ತಾರಲ್ಲ, ನೀವು ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನು ಪ್ರಸಾರ ಮಾಡ್ತಿರಲ್ಲ, ನನಗೆ ಅದು ಬಹಳಾ ಇಷ್ಟ ಆಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾರೆ. ಹೌದು, ಇಲ್ಲಿ ಮಾತಿಗಿಂತ ಹಾಡಿಗೆ ಪ್ರಾಮುಖ್ಯತೆ ಹೆಚ್ಚು. ಯಾಕಂತ ಹೇಳಿದ್ರೆ ಇದು ನಮ್ಮ FM ರೈನ್ಬೋ ಅಲ್ವಾ? ಟ್ಯೂನ್ ಮಾಡಿ ಕೇಳ್ತಾರೆ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3 MHz ಮ್ಯೂಸಿಕಲ್ ಇಯರ್ಸ್.

ಎಸ್, ಬ್ಯಾಕ್ ಟು ಬ್ಯಾಕ್ ಎರಡು ಒಳ್ಳೆಯ ಗೀತೆಗಳನ್ನು ಕೇಳ್ಕೊಂಡು ಬಂದ್ವಿ. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ಬಿಟ್ಟಿದ್ದಾರೆ. ಮಾರ್ಗೂ ಸಂತೆಗೂ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ? ಸೊ ನೋಡೋಣ ಏನೆಲ್ಲ ಸಂದೇಶಗಳು ನಮ್ಮದಾಗಿವೆ ಅಂತ. ಸಾಕಷ್ಟು ಜನ ಸಂದೇಶವನ್ನು ಕಳಿಸಿರೋರಲ್ಲಿ ಮಂಡಿಕಲ್ ಕೃಪಾ ಅವರು, ನಮಸ್ಕಾರ. ನಾವು ಸಂತೆಗೂ ಮಾರ್ಗೂ ಎರಡಕ್ಕೂ ಹೋಗಿದ್ದೀವಿ. ಸಂತೆಯಲ್ಲಾದರೆ ಸ್ವಲ್ಪ ರೇಟ್ ಹೆಚ್ಚು ಕಮ್ಮಿ ಹಾಕ್ಕೊಡ್ತಾರೆ, ಮಾಲ್ನಲ್ಲಾದರೆ ಎಲ್ಲ ಫಿಕ್ಸೆಡ್ ರೇಟು. ವಿಷಯ ತುಂಬ ಚೆನ್ನಾಗಿದೆ, ನಿಮಗೆ ಪ್ರಸಾರ ಮಾಡಿದ ನಿಲಯಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ ಸಂದೇಶನ ಕಳಿಸಿದ್ದಾರೆ. ನೀವು ಹೇಳಿರೋದು ಒಂದು ಒಳ್ಳೆ ಪಾಯಿಂಟ್ ಇದೆ. ಹೌದು, ಸಂತೆ ಏನಾದರೆ ಚೌಕಾಸಿ ಮಾಡ್ಬೋದು. ಸೊ ಅಲ್ಲಿ ಇಷ್ಟೇ ಫಿಕ್ಸೆಡ್ ರೇಟು ಅಂತ ಯಾವುದು ಇರೋದಿಲ್ಲ. ನಮಗೆ ಬೇಕಾದರೆ, ಅಂದರೆ ನಮಗೆ ಅವಶ್ಯಕತೆ ಅದಿದೆಯೋ ಇಲ್ವೋ, ನಮ್ಮ ಬಜೆಟ್ಗೆ ಅದು ಸರಿ ಹೊಂದುತ್ತೋ ಇಲ್ವೋ, ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಶಾಪಿಂಗನ್ನು ಮಾಡಬಹುದು. ಸೊ ಅದು ಶಾಪಿಂಗ್ ಅನ್ನೋದಕ್ಕಿಂತ ಆ್ಯಕ್ಚುಲಿ ಆ ವರ್ಡ್ ಸಂತೆ ಅನ್ನೋ ವರ್ಡ್ ಇದೆಯಲ್ಲ, ಅದೇ ಪರ್ಫೆಕ್ಟ್ ಆದಂತಹ ವರ್ಡು. ಹರೀಶ್ ಮಲ್ಲೇಶ್ವರ ಅವರು, ನನಗಂತೂ ಶಾಂತವಾಗಿರೋದೇ ಇಷ್ಟ, ಗಲಾಟೆ ಸದ್ದು ಅಂದರೆ ನನಗೆ ಆಗೋದೇ ಇಲ್ಲ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ನನಗೆ ಅದ್ಯಾಕೋ ಸಂತೆನೇ ಇಷ್ಟ ಮೇಡಮ್, ಮಾಲು ನಮ್ದಲ್ಲ ಅನಿಸುತ್ತೆ. ಹೌದು, ನನಗೂ ಕೂಡ ಮಾಲು ನಮ್ದಲ್ಲ ಅನಿಸುತ್ತೆ. ನೋಡೋಕ್ಕೆ ತುಂಬ ಚಂದವಾಗಿದ್ದರೂ ಕೂಡ ಕೆಲವೊಂದ್ಸಲಿ ಬಜೆಟ್ಟು ಅದು ಇದು ಅಂತ ಥಿಂಕ್ ಮಾಡ್ಬೇಕಾದ್ರೆ ಮಾಲ್ ಎಲ್ಲ ನಮಗಲ್ಲಪ್ಪ ಅಂತ ಅನಿಸ್ತಿದ್ದುಂಟು. ಸಂತೆಯಲ್ಲಿ ನನ್ನವಳ ಕೈ ಹಿಡಿದು ನಡೆದಾಡಿದ ಮಧುರ ನೆನಪುಗಳು ಇದೆ. ಅವಳು ಈಗ ನನ್ನ ಧರ್ಮಪತ್ನಿ. ಒಳ್ಳೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀರಾ. ಆ್ಯಕ್ಚುಲಿ ನಿಮ್ಮ ಮನೆಯವ್ರು ಕೇಳಿಸ್ಕೊಂಡಿದ್ದಿದ್ರೆ ಯಾರು ಕೈ ಹಿಡಿದು ನಡೆದಿದ್ರಿ ಅಂತ ಬೈದಿರೋರು. ಸೊ ಅವ್ರ ಧರ್ಮಪತ್ನಿ ಅಂತಲೇ ಪಾಪ ಸ್ಟೇಟ್ಮೆಂಟ್ ನೀಟಾಗಿ ಕೊಟ್ಟಿದ್ದಾರೆ. ಅವಳಿಗೆ ಮಾಲ್ ಅಂದರೆ ಅಲರ್ಜಿ. ವಾ, ವೆರಿ ನೈಸ್. ಸೊ ಅವ್ರಿಗೆ ಸಂತೆ ಕರ್ಕೊಂಡು ಓಡಾಡೋದೇ ಇಷ್ಟ ಆಗುತ್ತೆ, ಹಾಗೆಯೇ ಅವ್ರ ಧರ್ಮಪತ್ನಿಗೆ ಸಂತೆಲಿ ಅವ್ರ ಜೊತೆ ಓಡಾಡೋದೇ ಇಷ್ಟ ಆಗುತ್ತೆ. ಹೀಗಂತ ಸಂದೇಶವನ್ನು ಕಳಿಸಿದ್ದವರು ನಾಗೇಶ್ ಕುಮಾರ್ ಅವರು, ಚಂದಾಪುರದಿಂದ ಈ ಸಂದೇಶವನ್ನು ಕಳಿಸಿದ್ರು. ಹಾಗೆಯೇ ಆನಂದ್ ಕುಲಕರ್ಣಿ ಸುಲೆಪೇಟೆಯಿಂದ, ನನಗೆ ಮಾಲ್ನ ಮೌನಕ್ಕಿಂತ ಸಂತೆಯ ಕಿರುಚಾಟನೇ ಭಾಳ ಚಲೋ ರೀ ಮೇಡಮ್ ಅಂತ ಹೇಳಿ ಸಂದೇಶನ ಕೊಟ್ಟಿದ್ದಾರೆ. ಹಾಗೆಯೇ ಅವರು ಕೊಡೋ ವಸ್ತುಗಳು ರಿಯಾಯಿತಿ ದರ ನಮಗೆ ಸ್ಪಷ್ಟವಾಗಿ ಚೌಕಾಸಿ ಮಾಡದೆ ನಮಗೆ ತಿಳಿಯುತ್ತದೆ. ಇದರಲ್ಲಿ ಅವರವರ ಸ್ಪರ್ಧೆ ಇರುತ್ತೆ, ಹಾಗಾಗಿ ನಮಗೆ ಬೆಲೆ ಎಲ್ಲಿ ಕಡಿಮೆ ಸಿಗುತ್ತೋ ಅಲ್ಲಿ ಕೊಂಡ್ಕೊಳ್ಬಹುದು. ಆದರೆ ಮಾಲ್ಗಳ ವಸ್ತುಗಳ ಬೆಲೆ ನೋಡಿ ಕೆಲವು ಕ್ಷಣ ಕಾಲ ನಾವೇ ಮೌನವಾಗಿ ಇರಬೇಕಾಗತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಖಂಡಿತವಾಗ್ಲೂ ಹೌದು. ಸಂತೆಯಲ್ಲಿ ಆದರೆ ಅದೇ ನೀವು ಹೇಳಿದಾಗೆ ಚೌಕಾಸಿ ಮಾಡೋದಕ್ಕೆ, ಮಾತಾಡೋದಕ್ಕೆ, ಹೊಸ ಹೊಸ ಪರಿಚಯ ಆಗೋದಕ್ಕೆ ಖಂಡಿತವಾಗ್ಲೂ ಅಲ್ಲಿ ಸಾಕಷ್ಟು ಅವಕಾಶ ಇರುತ್ತೆ. ಅದೇ ಮಾಲ್ನಲ್ಲಾದರೆ ಸುಮ್ಮನೆ ನೋಡ್ತೀವಿ ಕಣ್ಣಿಂದ, ಓ ಓಕೆ ಇಷ್ಟು ರೇಟ್ ಇದೆಯಾ, ಇದಕ್ಕೆ ಇಷ್ಟು ಡಿಸ್ಕೌಂಟ್ ಇದೆಯಾ. ಸೊ ಈ ರೀತಿ ಮನಸ್ಸಲ್ಲೇ ಎಲ್ಲ ಚರ್ಚೆಗಳು ನಡೆದು ಹೋಗಿ ಆ ಮಾತು ಮನಸ್ಸಲ್ಲೇ ಉಳಿದು ಬಾಯಿಂದ ಹೊರಬೀಳದೆ ಒದ್ದಾಡಿ ಸುಮ್ಮನೆ ಕಣ್ಣು ತುಂಬಿಕೊಂಡು ವಾಪಸ್ ಬಂದಿರ್ತೀವಿ. ಈ ಥರ ಎಷ್ಟೋ ಜನಕ್ಕೆ ಆಗಿರುತ್ತೆ. ಮಹೇಶ್ ಕುಮಾರ ಹೊನ್ನಾಳಿ, ಸಂತೆ ಅಗ್ಗ ಮಾಲ್ ದುಬಾರಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಖಂಡಿತವಾಗ್ಲೂ ಎಲ್ಲ ಮಾತುಗಳು ಕೂಡ ಸತ್ಯವಾದಂಥವು. ಹೀಗೆ ಎಲ್ಲರ ಅಭಿಪ್ರಾಯ ಕೂಡ ಒಂದೇ ಆಗಿರಲ್ಲ. ಈಗಿನ ಜನ್ರೇಷನ್ ಎಲ್ರಿಗೂ ಕೂಡ ಸಂತೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಸಂತೆ ಅನ್ನೋ ವರ್ಡೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಇನ್ನು ಸಾಕಷ್ಟು ಜನಕ್ಕೆ, ಸ್ವಲ್ಪ ಹಳ್ಳಿಗಳ ಕಡೆ ವಾತಾವರಣದಲ್ಲಿ ಬೆಳೆದಿರೋ ಅಂಥವ್ರಿಗೆ, ನಮ್ಮಂಥವ್ರಿಗೆಲ್ಲರಿಗೂ ಸಂತೆಯ ಪರಿಚಯ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೋಬಹುದು. 9480103 ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ನಿಮ್ಮ ಸಂದೇಶವನ್ನು ನಮಗೆ ಕಳಿಸಿ ಅಂತ ಹೇಳ್ತಾ ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

ಏನಾಗಿದೆಯೋ. ಸೊ ಏನೂ ಆಗಿಲ್ಲ ಖಂಡಿತವಾಗ್ಲೂ. ಶಂಭು ಚಿತ್ರದ ಈ ಗೀತೆಗೆ ಧ್ವನಿಯಾಗಿದ್ದವರು ಕಾರ್ತಿಕ್ ಅವರು, ಹಾಗೆಯೇ ಕಾಫಿ ರಾಘವೇಂದ್ರ ಅವರ ಸಾಹಿತ್ಯ, ರಮೇಶ್ ಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ಮೂಡಿಬಂದಿತ್ತು. ಸೊ ಮತ್ತೊಂದು ಗೀತೆ ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಆನಂದಿಸಿ.

ಉಳಿದವರು ಕಂಡಂತೆ ಚಿತ್ರದ ಈ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ನಾನು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೆ. ಯಾವ ವಿಷಯ ಅಂತ ಹೇಳಿದ್ರೆ ಸಂತೆಯ ಸದ್ದು, ಮಾಲ್ಗಳ ಮೌನ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀರಾ, ಟ್ಯೂನ್ ಮಾಡಿದ್ರೆ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಇವತ್ತಿನ ಸಂತೆ ಮತ್ತು ಮಾಲ್ ಎರಡೂ ಬೇರೆ ಬೇರೆ. ಸಂತೆಯಲ್ಲಿ ಬಡವರಿಗೂ ಕೈಗೆಟುಕುವ ಬೆಲೆಯಲ್ಲಿ ವಸ್ತುಗಳು ಸಿಗುತ್ತವೆ. ಅಮ್ಮ ಅಪ್ಪ ಕೇಳಿದ ವಸ್ತುಗಳನ್ನು ಕಡಿಮೆ ದರದಲ್ಲಿ ಕೊಡಿಸಬಹುದು. ಆದರೆ ಮಾಲ್ನಲ್ಲಿ ಸಾಮಾನ್ಯವಾಗಿ ಬೆಲೆ ಹೆಚ್ಚಾಗಿ ಇರುತ್ತೆ. ಅದು ನಮಗೆ ಹೊಂದುವಂತಹ ವಸ್ತುಗಳು ಸಿಗುತ್ತವೆ ಅನ್ನೋದು ಬಹಳ ಕಡಿಮೆ ಅಂತ ಹೇಳಿ ಬಸವರಾಜ್ ಅವರು ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಈಗಲೂ ಕೂಡ ಹಳ್ಳಿಗಳ ವ್ಯಾಪಾರದ ಜೀವನಾಡಿ ಸಂತೆ. ಸಂತೆಯಲ್ಲೂ ಸದ್ದು ಬದುಕಿನ ಸರಳತೆಯನ್ನು ಹೇಳುತ್ತದೆ. ಹೌದು, ಲೈಫ್ ಎಷ್ಟು ಸಿಂಪಲ್ಲಾಗಿ ಸಖತ್ತಾಗಿತ್ತು ಅಂತ ನನಗೂ ಕೂಡ ಅನಿಸುತ್ತೆ. ಈಗಿನ ಟೆಕ್ನಾಲಜಿ, ಇಷ್ಟೊಂದು ಹೈಫೈ ಲೈಫು, ಯಾವುದೂ ಕೂಡ ಮನುಷ್ಯನಿಗೆ ನಿಜವಾಗ್ಲೂ ನೆಮ್ಮದಿ ಇಲ್ಲ. ಅದರಲ್ಲಿ ಖುಷಿ ಅನ್ನೋದು ಬಹಳ ಕಡಿಮೆ ಆಗಿಬಿಟ್ಟಿದೆ. ಸೊ ಒಂದು ವಿಚಾರ ನಾನು ಇಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಮೊದಲೆಲ್ಲ ಹಬ್ಬಕ್ಕೆ ಯಾವಾಗಲೂ ಒಂದು ಸಲನೋ ಎರಡು ಸಲನೋ ವರ್ಷಕ್ಕೆ ಬಟ್ಟೆ ತೊಗೋತಾ ಇದ್ವಿ. ಅದರಲ್ಲಿ ಇದ್ದಿದ್ದ ಖುಷಿ ಇವತ್ತು ಆನ್ಲೈನ್ ಶಾಪಿಂಗ್ ಅಂತೆ, ಮಾಲ್ಗಳ ಶಾಪಿಂಗ್ ಅಂತೆ, ತಿಂಗಳಿಗೆ ಐದಾರು ಜೊತೆ ಅಥವಾ ಎಂಟತ್ತು ಜೊತೆ ಬಟ್ಟೆಗಳನ್ನು ಖರೀದಿಸಿದ್ರೂ ಕೂಡ ಅವತ್ತಿನ ಖುಷಿ ಇರ್ತಿತ್ತಲ್ಲ, ಖಂಡಿತವಾಗ್ಲೂ ಇವತ್ತದು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಮಾಲ್ನ ಬೆಳಕು ಆಧುನಿಕತೆಯನ್ನು ತೋರಿಸುತ್ತದೆ. ಸಂತೆಯಲ್ಲಿ ಸಂಬಂಧಗಳ ಬೆಲೆ ಇದೆ, ಮಾಲ್ನಲ್ಲಿ ವಸ್ತುಗಳ ಬೆಲೆ ಇದೆ ಅಂತ ಹೇಳಿ ಗೀತಾಶ್ರೀ ಅವರು ಗಂಗೊಂಡನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಮಾತು ನಿಜಕ್ಕೂ ನೂರಕ್ಕೂ ನೂರು ಸತ್ಯವಾಗಿದೆ. ಅಂದರೆ ಸಂಬಂಧಗಳ ಬೆಲೆ ಗೊತ್ತಿರೋರು ಅಂದಿನ ಬದುಕನ್ನು ಇಂದಿಗೆ ಕಂಪೇರ್ ಮಾಡಿ ನೋಡಿದಾಗ ಅಂದೇ ತುಂಬ ಚೆನ್ನಾಗಿತ್ತು, ಹಾಗೇ ಇರಬೇಕಾಗಿತ್ತು ಕಾಲ ಎಲ್ಲ ಅಂತ ನನಗೂ ಕೂಡ ಎಷ್ಟೋ ಸಲ ಅನಿಸಿದೆ. ಸಂತೆಯಲ್ಲಿ ಸಿಗುವ ವಸ್ತುಗಳು ಚೆನ್ನಾಗಿರೋದಿಲ್ಲ, ಬೆಲೆ ಕಮ್ಮಿ ಇರುತ್ತೆ. ಮಾಲ್ನಲ್ಲಿ ಮಾಲ್ ಚಂದ ಆದರೆ ರೇಟ್ ಜಾಸ್ತಿ ಅಂತ ಹೇಳಿ ಅನಂತಮೂರ್ತಿ ಶೃಂಗೇರಿ ಅವರು ಕಳಿಸಿದ್ದಾರೆ. ಯಾಕ್ರಿ ನಿಮಗೆ ಒಳ್ಳೆ ವಸ್ತು ಸಿಕ್ಕಿಲ್ಲ ಅಂತ ಅನಿಸುತ್ತೆ? ಆದರೂ ಸಂತೆಯಲ್ಲಿ ಸಿಗೋ ವಸ್ತು ಅದನ್ನು ಮಾರಾಟ ಮಾಡೋದು, ತೊಗೊಳೋದು ಅದ್ರ ಮಜಾನೇ ಬೇರೆ. ಸೊ ಇರ್ರಿ, ಅವರ ಅಭಿಪ್ರಾಯನೂ ಕೂಡ ಕನ್ಸಿಡರ್ ಮಾಡೋಣ. ಎಲ್ಲರೂ ಅಭಿಪ್ರಾಯನೂ ಒಂದೇ ಆಗಿರಬೇಕು ಅಂತ ಏನೂ ಇಲ್ವಲ್ಲ. ಸೊ ಬದುಕು ಅವರವರ ಇಷ್ಟ, ಅವರವರ ಆಸೆ, ಅವರವರ ಕನಸು. ಸೊ ಇರಲಿ, ಎಲ್ಲರ ಅನಿಸಿಕೆ ಅಭಿಪ್ರಾಯಕ್ಕೂ ಕೂಡ

ಮನ್ನಣೆ ಅನ್ನೋವಂಥದ್ದು ಇದ್ದೇ ಇರುತ್ತೆ. ಎಚ್ ಎಲ್ ಬಸವರಾಜು ಅವರು ಪುಟ್ಟಗೆರೆ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿ ಸೋಮವಾರ ಪಕ್ಕದ ಡಿ ಎಂ ಕುರ್ಕೆಯಲ್ಲಿ ಸಂತೆ ನಡೆಯುತ್ತೆ. ಅಲ್ಲಿ ವಿವಿಧವಾದಂತಹ ತರಕಾರಿ, ಸೊಪ್ಪು, ಬಟ್ಟೆ ಅಂಗಡಿ, ಮೊಬೈಲ್ಸ್, ಸ್ಪೇರ್ಸ್, ಇನ್ನಿತರ ವಸ್ತುಗಳು ದೊರಕುವ ಹಾಗೆ ಪಾತ್ರೆಗಳು ಎಷ್ಟೊಂದು ಸುಂದರ ಅಂತ ಹೇಳಿ ನಮ್ಮ ಸಂತೆಗಳು ಪ್ರತಿ ಕುಟುಂಬದ ಅಲ್ಲಿ ಒಟ್ಟಿಗೆ ಬರೋದನ್ನು ಕಂಡು ಮನಸ್ಸು ಪುಳಕಿತವಾಗುತ್ತೆ. ಬಹಳಷ್ಟು ಕಡಿಮೆ ತುಂಬ ಇಷ್ಟ ನಮಗಂತೂ. ಧನ್ಯವಾದಗಳು ಇವತ್ತಿನ ವಿಷಯಕ್ಕೆ ಅಂತ ಹೇಳಿ ಬಸವರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಳ್ಳಿಯಲ್ಲಿ ಈಗ ಹೊಸದಾಗಿ ವಿಷ್ಣುವರ್ಧನ್ ಮತ್ತು ವಿನಯ ಪ್ರಸಾದ್ ಅಭಿನಯದ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಗೀತೆ ಬಾರಿ ಸಂತೆಗೆ ಹೋಗೋಣ ಬಾ ಈ ಹಾಡು ರೇಡಿಯೋದಲ್ಲಿ ಪ್ರಸಾರ ಆಗ್ತಾ ಇತ್ತು. ನಾನು ಸಹ ರೇಡಿಯೋ ಪ್ರೇಮಿಯೇ ಆದ ಕಾರಣ ಹೆಂಡತಿಯನ್ನು ಅಲ್ಲಿ ಗುರುವಾರದ ಸಂತೆಯ ದಿನದಂದು ತಮಾಷೆಯಾಗಿ ಹಾಡುತ್ತಾ ಬಾರೇ ಸಂತೆಗೆ ಹೋಗೋಣ ಬಾ. ಹಳ್ಳಿಯಲ್ಲಿ ನಡೆಯುತ್ತಿದ್ದ ಸಂತೆಗೆ ಹೋಗಿ ತರಕಾರಿ ಹಣ್ಣು ಚೌಕಾಸಿ ಮಾಡುತ್ತಿದ್ದಂತಹ ನೆನಪುಗಳು ಇಂದು ನಮಗೆ ಸಂತೋಷದ ಕಡಲಲ್ಲಿ ತೇಲಿಸಿದ ಅನುಭವ ಆಗ್ತಾ ಇದೆ ಅಂತ ಹೇಳಿ ಉಮೇಶ್ ಸಿರಿಗೆರೆ ಅವರು ಸಂದೇಶನ ಕಳಿಸಿದ್ದಾರೆ. ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಮೆಸೇಜ್. ಸ್ವಲ್ಪ ಉದಾಯಿತು ಅನ್ನಿಸ್ತು, ಆದರೆ ಅಷ್ಟು ವಿಷಯ ಹೇಳಬೇಕು ಅಂದರೆ ಅಷ್ಟು ಸಾಲು, ಬರೀಲೇಬೇಕು. ನಾನು ನೇತ್ರಾ ರಾಮಮೂರ್ತಿ ನಗರದಿಂದ ಅಪ್ಪ ಅಮ್ಮನ ಜೊತೆ ಚಿಕ್ಕವರಿದ್ದಾಗ ಅಪ್ಪನ ಜೊತೆ ನಾನು ಸಂತೆಗೆ ಹೋಗ್ತಾ ಇದ್ದೆ. ನಮ್ಮ ತಂದೆಯವ್ರ ಜೊತೆನೆ ಹೋಗಿದ್ದು ನನಗೆ ನೆನಪಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ನಾನು ಕೂಡ ಸಂತೆಗೆ ನಮ್ಮ ತಂದೆ ಜೊತೆನೆ ಹೋಗಿದ್ದೆ. ಸಂಸತ್ರೂಪಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ ನಿರೂಪಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿಬರ್ತಾ ಇದೆ. ಮಾಹಿತಿ, ಅನಿಸಿಕೆ, ಮನೋರಂಜನೆ ಎಲ್ಲವೂ ಒಂದೇ ವೇದಿಕೆಯಲ್ಲಿ ಸೊಗಸಾಗಿ ಬೆರೆತು ಹೋಗಿದೆ. ಪ್ರಸಾರವಾದಂತಹ ಮಧುರ ಗೀತೆಗಳನ್ನು ಆಲಿಸುತ್ತಾ ಮನಸ್ಸಿಗೆ ಅಪಾರವಾದ ಸಂತೋಷ ಆಯಿತು. ಉತ್ತಮ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನೀಡುತ್ತಿರುವ ನಿಮ್ಮ ಆಕಾಶವಾಣಿ ತಂಡಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಹೇಳಿ ಶಾಂತಾಚಾರ್ಯ ಬಡಗಿರ ಕುಕ್ಕನೂರು ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳಿದೆ, ಎಷ್ಟು ಸಂದೇಶ ಓದಿದ್ರೂ ಸಾಲ್ತಾ ಇಲ್ಲ. ಸಂದೇಶಗಳನ್ನು ಮತ್ತೆ ಓದ್ತಾ ಹೋಗೋಣ. ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಹಾಗೆ ಸುಮ್ಮನೆ ಚಿತ್ರದ ಈ ಗೀತೆಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿ ಇತ್ತು. ಹಾಗೆಯೇ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿತ್ತು. ಮತ್ತೊಂದು ಗೀತೆ ನಿಮಗಾಗಿ ಕಾಯ್ತಾ ಇದೆ. ಯಾವ ಚಿತ್ರದ್ದು, ಯಾವ ಹಾಡು ನೀವೇ ಕೇಳಿ ಎಂಜಾಯ್ ಮಾಡಿ.

ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಗಮನ ವಿಲೋ 1.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ಲಿ ಯಾರ್ಸ್ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಮುಕ್ತಾಯ ಹಂತಕ್ಕೆ ಬಂದು ತಲುಪಿಬಿಟ್ಟಿದ್ದೀವಿ. ಸಾಕಷ್ಟು ಜನ ಸಂದೇಶಗಳ ಸುರಿಮಳೆನೇ ಇದೆ. ಸೊ ಯಾರಾದರೂ ಮಿಸ್ ಆಗಿದ್ರೆ ಖಂಡಿತವಾಗ್ಲೂ ಬೇಜಾರು ಮಾಡ್ಕೋಬೇಡಿ. ಸಂತೆಯಲ್ಲಿ ವ್ಯಾಪಾರ ಚಂದ ಅಂತ ಹೇಳಿ ಅಮೃತೇಶ್ ಹೆಗಡೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸನ್ಸೆಟ್ ಸುರಭಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ ಅಂತ ಹೇಳಿ ಕಿಶನ್ ರೋಷನ್ ಶೋಭಾ ರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಎಲ್ಲ ಸುಮಧುರ ಗೀತೆಗಳನ್ನು ಕೇಳಿ ಅತ್ಯಂತವಾದ ಸುಮಧುರ ಗೀತೆಗಳು ನಾನು ಕಳೆದು ಹೋಗಿದ್ದೇನೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೆಸರನ್ನು ಕಳಿಸಿಲ್ಲ. ಸೊ ಸಂತೆಗಳು ಕೇವಲ ಖರೀದಿ ಕೇಂದ್ರಗಳಲ್ಲ, ಅವು ಸಾಂಸ್ಕೃತಿಕ ಪರಂಪರೆಯನ್ನು ಸಾರುವ ಸ್ಥಳಗಳು. ಸಂತೆಗೆ ಹೋಗಿ ಬಹಳ ವರ್ಷಗಳೇ ಆದವು, ಈ ಬಗ್ಗೆ ಬೇಸರ ಇದೆ ಅಂತ ಹೇಳಿ ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು BTM ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಸಮಯ ಓಡ್ತಾ ಇದೆ, ಸೊ ಇನ್ನೂ ಒಂದಷ್ಟು ಸಂದೇಶಗಳು ಬರ್ತಾ ಇದೆ. ದಯವಿಟ್ಟು ಕ್ಷಮೆ ಇರಲಿ, ನನಗೆ ಓದಬೇಕು ಅನ್ನೋ ಆಸೆ ಇದೆ, ಆದರೆ ಸಮಯದ ಅಭಾವ ಇದೆ. ಇನ್ನೇನು 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬರುತ್ತೆ. ಆದ್ದರಿಂದಾಗಿ ಇಂದಿನ ಕಾರ್ಯಕ್ರಮವನ್ನು ಈ ಒಂದು ಕೊನೆಯ ಹಾಡಿನೊಂದಿಗೆ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಬಯಸುವನು. ಸದಾ ನಿಮ್ಮಯ ಹಿತ ಅಂತ ಹೇಳ್ತಾ ಸೈನಿಂಗ್ ಆಫ್. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ವಿನಿಮಯ, ಭೂ, ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕುವೈತ್ನ ಅಮೀರ್ ಶೇಖ್ ಮಿಶಾಲ್ ಅಲ್ ಅಹ್ಮದ್ ಅಲ್ ಜಾಬರ್ ಅಲ್ ಸಬಾ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಪಶ್ಚಿಮ ಏಷ್ಯಾದಲ್ಲಿ ಬೆಳೆಯುತ್ತಿರುವಂತಹ ಭದ್ರತಾ ಪರಿಸ್ಥಿತಿಯ ಕುರಿತು ಉಭಯ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಉದ್ವಿಗ್ನತೆ ಹೆಚ್ಚುತ್ತಿರುವಂತಹ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಅಲ್ಲದೆ ಕುವೈತ್ನ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ಮೇಲಿನ ದಾಳಿಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಶಾಂತಿ ಮತ್ತು ಸ್ಥಿರತೆಯನ್ನು ಶೀಘ್ರವಾಗಿ ಪುನಃಸ್ಥಾಪಿಸಲು ಉದ್ವಿಗ್ನತೆಯನ್ನು ಕಡಿಮೆ ಮಾಡುವುದು, ಸಂವಾದ ಮತ್ತು ರಾಜತಾಂತ್ರಿಕತೆ ಮೂಲಕ ಶಾಂತಿ ಸ್ಥಾಪನೆಗೆ ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದರು. ಕುವೈತ್ನಲ್ಲಿರುವಂತಹ ಭಾರತೀಯ ಸಮುದಾಯದ ನಿರಂತರ ಯೋಗಕ್ಷೇಮ ಮತ್ತು ಸುರಕ್ಷತೆಯ ಬಗ್ಗೆ ವೈಯಕ್ತಿಕವಾಗಿ ಗಮನ ಹರಿಸಿದ್ದಕ್ಕಾಗಿ ಅವರು ಕುವೈತ್ನ ಅಮೀರ್ಗೆ ಧನ್ಯವಾದ ಸಲ್ಲಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಉದ್ವಿಗ್ನತೆ ಉಂಟಾಗುತ್ತಿರುವ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ದಾಳಿಗಳನ್ನು ತಕ್ಷಣವೇ ನಿಲ್ಲಿಸಲು, ಗರಿಷ್ಠ ಸಮಯವನ್ನು ನಿರ್ವಹಿಸಲು ಮತ್ತು ಪರಿಸ್ಥಿತಿ ಮತ್ತಷ್ಟು ಉಲ್ಬಣಗೊಳಿಸಬಹುದಾದಂಥ ಯಾವುದೇ ಕ್ರಮದಿಂದ ದೂರವಿರುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ದೇಶಗಳನ್ನು ಅವರು ಒತ್ತಾಯಿಸಿದ್ದಾರೆ. ಲೆಬನಾನ್, ಇರಾನ್ ಮತ್ತು ಗಾಜಾದಲ್ಲಿ ಕದನ ವಿರಾಮಗಳನ್ನು ಸಂಪೂರ್ಣವಾಗಿ ಪಾಲಿಸುವಂತೆ ಆಂಟೋನಿಯೋ ಗುಟೆರೆಸ್ ಕರೆ ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಕಾನೂನಿಗೆ ಅನುಸಾರವಾಗಿ ಸಂಚಾರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷಗಳಿಗೆ ಯಾವುದೇ ಮಿಲಿಟರಿ ಪರಿಹಾರವಿಲ್ಲ ಎಂದು ಪುನರುಚ್ಚರಿಸಿದ ಅವರು, ಸಂವಾದ ಮತ್ತು ಮಾತುಕತೆಗಳ ಮೂಲಕ ಮಾತ್ರ ಶಾಂತಿ ಸ್ಥಾಪನೆ ಸಾಧ್ಯ ಎಂದು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಅಭಿಪ್ರಾಯಪಟ್ಟಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಭಟನಾಕಾರರು ಮತ್ತು ಭದ್ರತಾ ಪಡೆಗಳ ನಡುವಿನ ಘರ್ಷಣೆಯಲ್ಲಿ 30 ಹೆಚ್ಚು ಜನರು ಸಾವನ್ನಪ್ಪಿದ್ದು ಸುಮಾರು 200 ಮಂದಿ ಗಾಯಗೊಂಡಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಥಿಕ ಮತ್ತು ರಾಜಕೀಯ ಕುಂದುಕೊರತೆಗಳ ಕುರಿತು ಪ್ರತಿಭಟನೆಗಳನ್ನು ಮುನ್ನಡೆಸುತ್ತಿರುವಂತಹ ಪ್ರಮುಖ ನಾಗರಿಕ ಒಕ್ಕೂಟವಾದಂತಹ ಜಂಟಿ ಅವಾಮಿ ಕ್ರಿಯಾ ಸಮಿತಿಯನ್ನು ಅಧಿಕಾರಿಗಳು ನಿಷೇಧಿಸಿದ ನಂತರ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ರಾವಲ್ಕೋಟ್ ಮತ್ತು ಮುಜಾಫರಾಬಾದ್ನಲ್ಲಿ ಪ್ರತಿಭಟನಾಕಾರರು ಹಾಗೂ ಭದ್ರತಾ ಪಡೆಗಳ ನಡುವಿನ ಘರ್ಷಣೆಗಳ ನಂತರ ಸಂವಹನ ಕಡಿತಗೊಂಡ ನಡುವೆಯೂ ಮುಷ್ಕರ ಮುಂದುವರೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳು ಮುಂದುವರೆದಿದ್ದು 100 ಪ್ರತಿಭಟನಾಕಾರರು ಬೀದಿಗೆ ಇಳಿದಿದ್ದಾರೆ. ಭಿಂಬರ್ ಮತ್ತು ಕೋಟ್ಲಿ ನಗರಗಳಲ್ಲಿ ಬಂದ್ ಮುಂದುವರೆದಿದ್ದರಿಂದ ಈ ಪ್ರದೇಶದಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಭಾನುವಾರ ರಾತ್ರಿ ನಡೆದ ಘರ್ಷಣೆಗಳು 7 ನಾಗರಿಕರನ್ನ ಬಲಿ ತೆಗೆದುಕೊಂಡ ನಂತರ ಇತ್ತೀಚಿನ ಬೆಳವಣಿಗೆ ಇದಾಗಿದೆ. ನಾಗರಿಕರ ಮೇಲೆ ಪಾಕಿಸ್ತಾನಿ ಅಧಿಕಾರಿಗಳು ನಡೆಸಿದ ಕಠಿಣ ಕ್ರಮಕ್ಕೆ ಜಾಗತಿಕ ಖಂಡನೆ ವ್ಯಕ್ತವಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂಟರ್ನೆಟ್ ಮತ್ತು ಮೊಬೈಲ್ ಸೇವೆ

0: ಗೀತಾ, ಪ್ರತಿಭಟನಾಕಾರರ ಬಂಧನ ಮತ್ತು ಹೆಚ್ಚುತ್ತಿರುವ ಉದ್ವಿಗ್ನತೆಯ ವರದಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಬ್ರಿಟನ್ ಸಂಸತ್ತಿನ 50 ಹೆಚ್ಚು ಸದಸ್ಯರು ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಎವೆಟ್ ಕೂಪರ್ ಅವರಿಗೆ ಪತ್ರ ಬರೆದಿದ್ದಾರೆ. ದೇಶಾದ್ಯಂತ ಜಲ ಸಂರಕ್ಷಣೆ ಮತ್ತು ಜಲ ಸಂಪನ್ಮೂಲ ನಿರ್ವಹಣೆಯನ್ನು ಬಲಪಡಿಸುವ ಜಲಶಕ್ತಿ ಸಚಿವಾಲಯ ಕೈಗೊಂಡಿರುವಂತಹ ವಿವಿಧ ಉಪಕ್ರಮಗಳು ಮತ್ತು ಯೋಜನೆಗಳನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಪರಿಶೀಲಿಸಿದರು. ಸಭೆಯಲ್ಲಿ ನದಿ ಜೋಡಣೆ ಯೋಜನೆಗಳಿಗೆ ತೆಗೆದುಕೊಳ್ಳುತ್ತಿರುವಂತಹ ಕ್ರಮಗಳು ಮತ್ತು ನಮಾಮಿ ಗಂಗೆ ಹಾಗೂ ಇತರ ಪ್ರಮುಖ ಕಾರ್ಯಕ್ರಮಗಳ ಕುರಿತು ಉಪರಾಷ್ಟ್ರಪತಿಯವರು ಮಾಹಿತಿಯನ್ನು ಪಡೆದುಕೊಂಡರು. ಸಮಗ್ರ ವಿಧಾನದ ಮೂಲಕ ನೀರಿನ ಸಂರಕ್ಷಣೆ ಮತ್ತು ಅಂತರ್ಜಲ ಮರುಪೂರಣವನ್ನು ಬಲಪಡಿಸಲು ಪ್ರಾರಂಭಿಸಲಾದ ಇಲಾಖೆಯ ಪ್ರಮುಖ ಉಪಕ್ರಮವಾದಂತಹ ಜಲ ಸಂಚಾಯ್ ಜನ್ಭಾಗಿದಾರಿ ಯೋಜನೆಯನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘಿಸಿದರು. ಸಭೆಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಡಾಕ್ಟರ್ ರಾಜ್ಭೂಷಣ್ ಚೌಧರಿ ಮತ್ತು ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಭಾರತದ ಭೂಗಡಿಗಳಲ್ಲಿ ಸರಕು ಸಾಗಾಣ ಪ್ರಕ್ರಿಯೆ ಮತ್ತು ಪ್ರಯಾಣಿಕರ ಸಂಚಾರವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಸುಗಮಗೊಳಿಸಲು ವಿನಿಮಯ ಎಂಬ ಭೂ ಬಂದರು ನಿರ್ವಹಣಾ ವ್ಯವಸ್ಥೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ಉದ್ಘಾಟನೆ ಮಾಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಆಧುನಿಕ ಮತ್ತು ತಂತ್ರಜ್ಞಾನ ಆಧಾರಿತ ಗಡಿ ನಿರ್ವಹಣಾ ವ್ಯವಸ್ಥೆಯನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದು ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಅನುಗುಣವಾಗಿದೆ ಮತ್ತು ವ್ಯಾಪಾರವನ್ನು ಸುಲಲಿತಗೊಳಿಸಿ ಸಂಪರ್ಕ ಮತ್ತು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದ್ದಾರೆ. ಭೂಬಂದರುಗಳು ಗಡಿ ಭದ್ರತೆಯನ್ನು ಹೆಚ್ಚಿಸಿ ವ್ಯಾಪಾರವನ್ನು ವೃದ್ಧಿಸುವುದು ಮಾತ್ರವಲ್ಲದೆ ಕಾನೂನುಬಾಹಿರ ಅತಿಕ್ರಮಣ ಮತ್ತು ಅನಧಿಕೃತ ಚಟುವಟಿಕೆಗಳನ್ನು ತಡೆಗಟ್ಟಲು ಸಹಾಯ ಮಾಡಿವೆ ಎಂದು ಹೇಳಿದ್ದಾರೆ. ಡಿಜಿಟಲ್ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ದಕ್ಷ ನಿರ್ವಹಣಾ ವ್ಯವಸ್ಥೆಗಳ ಮೂಲಕ ಗಡಿ ಭದ್ರತೆಯನ್ನು ಬಲಪಡಿಸಲು ಸರ್ಕಾರ ಬದ್ಧವಾಗಿದೆ. ವಿನಿಮಯ ವೇದಿಕೆಯು ದೇಶದ ಗಡಿ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಭೂ ಬಂದರುಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವ ಪ್ರಯತ್ನಗಳಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಉತ್ತರ ಪ್ರದೇಶದ ಸೀತಾಪುರದಲ್ಲಿ ರಕ್ಷಣಾ ಇಲಾಖೆಯ ಮೊದಲ ಬೃಹತ್ ಪ್ರಮಾಣದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಯು ಉತ್ತರ ಪ್ರದೇಶದಾದ್ಯಂತ ಇರುವ ರಕ್ಷಣಾ ಸಂಸ್ಥೆಗಳ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ ಮತ್ತು ವಿದ್ಯುತ್ ವೆಚ್ಚದಲ್ಲಿ ಗಣನೀಯ ಉಳಿತಾಯ ಮಾಡುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಶುದ್ಧ ಇಂಧನ, ಸುಸ್ಥಿರತೆ ಮತ್ತು ಸಾಂಪ್ರದಾಯಿಕ ಇಂಧನ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ಜಮ್ಮು ಕಾಶ್ಮೀರದ ಝೋಜಿಲಾ ಸುರಂಗ ಮಾರ್ಗ ನಿರ್ಮಾಣ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ನಿತಿನ್ ಗಡ್ಕರಿ, 14 ಕಿಲೋಮೀಟರ್ ಉದ್ದದ ಈ ಸುರಂಗವು ಏಷ್ಯಾ ಮಾತ್ರವಲ್ಲದೆ ಭಾರತದ ಅತಿ ಉದ್ದದ ಸುರಂಗ ಮಾರ್ಗ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಹೇಳಿದ್ದಾರೆ. -4 ಕೊರೆಯುವ ಚಳಿಯಲ್ಲಿಯೇ ಕಾರ್ಮಿಕರು ಮತ್ತು ಎಂಜಿನಿಯರ್ಗಳು ಕೆಲಸ ಮಾಡಿರುವ ಪರಿಣಾಮವಾಗಿ ಇಂದು ಜಮ್ಮು ಕಾಶ್ಮೀರ ಐತಿಹಾಸಿಕ ದಾಖಲೆಯನ್ನು ಬರೆದಿದೆ. ಇದು ಕೇವಲ ಸುರಂಗ ಮಾರ್ಗ ಅಲ್ಲ, ಬದಲಿಗೆ ಭಾರತದ ಎಂಜಿನಿಯರಿಂಗ್ ಕೌಶಲ ಮತ್ತು ತಂತ್ರಜ್ಞಾನ ಕುಶಲತೆಗೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಕಾರ್ಗಿಲ್ ಮತ್ತು ಲೇಹ್ ನಡುವಿನ 18,000 ಕೋಟಿ ಮೌಲ್ಯದ ಸುರಂಗ ಯೋಜನೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಹೆಚ್ಚುವರಿಯಾಗಿ 230 ಕಿಲೋಮೀಟರ್ ಕಾರ್ಗಿಲ್ ಜನ್ಸ್ಕರ್ ರಸ್ತೆ ಯೋಜನೆಯ ಕಾಮಗಾರಿ ನಡೆಯುತ್ತಿದ್ದು 85% ಕೆಲಸ ಪೂರ್ಣಗೊಂಡಿದೆ. ಈ ಮಾರ್ಗವು 62 ಸೇತುಗಳ ನಿರ್ಮಾಣವನ್ನು ಒಳಗೊಂಡಿದೆ ಎಂದು ಸಚಿವ ನಿತಿನ್ ಗಡ್ಕರಿ ಮಾಹಿತಿಯನ್ನು ನೀಡಿದ್ದಾರೆ. ಪ್ರತಿಯೊಂದು ಹೊಸ ಜೀವವು ತಾಯಿಯ ಗರ್ಭದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು ಹಂತವು ಸುರಕ್ಷಿತ, ಆರೋಗ್ಯಕರ ಹಾಗೂ ಗೌರವಾನ್ವಿತ ಆರೈಕೆ ಹಕ್ಕನ್ನು ಹೊಂದಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ 10 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ಕಳೆದ ದಶಕದಲ್ಲಿ ಈ ಉಪಕ್ರಮವು ಲಕ್ಷಾಂತರ ಗರ್ಭಿಣಿಯರಿಗೆ ಸಕಾಲಿಕ ಆರೋಗ್ಯ ತಪಾಸಣೆ, ತಜ್ಞರ ಸಮಾಲೋಚನೆ ಮತ್ತು ಸುಧಾರಿತ ತಾಯಿಯ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸುರಕ್ಷಿತ ತಾಯ್ತನವನ್ನು ಒಂದು ಸಾಮೂಹಿಕ ಚಳವಳಿಯನ್ನಾಗಿ ಮಾಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದು ಕೇವಲ ಒಂದು ಯೋಜನೆಯಲ್ಲ, ಬದಲಾಗಿ ಪ್ರತಿಯೊಬ್ಬ ತಾಯಿ ಮತ್ತು ಹುಟ್ಟಲಿರುವ ಮಗುವಿಗೆ ಆರೋಗ್ಯಕರ ಭವಿಷ್ಯಕ್ಕಾಗಿ ಸರ್ಕಾರದ ಬದ್ಧತೆಯಾಗಿದೆ. ಈ ದೂರದೃಷ್ಟಿಯ ಉಪಕ್ರಮವು ಕಳೆದ 10 ವರ್ಷಗಳಲ್ಲಿ ಭಾರತದ ಲಕ್ಷಾಂತರ ತಾಯಿಂದಿರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಮಾಧ್ಯಮವಾಗಿದೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿರುವಂತಹ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಎನ್ಟಿಎ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಇದೇ 21ರಂದು ನಡೆಯಲಿರುವಂತಹ ನೀಟ್ ಮರುಪರೀಕ್ಷಾ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಪ್ರಶ್ನೆ ಪತ್ರಿಕೆಗಳ ತಯಾರಿಕೆಯಿಂದ ಹಿಡಿದು ಮುಂದಿನ ಎಲ್ಲ ಪ್ರಕ್ರಿಯೆಗಳವರೆಗಿನ ಸಂಪೂರ್ಣ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವ ಜೊತೆಗೆ ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿರುವುದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಿದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಮತ್ತು ನ್ಯೂನತೆಗಳನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ಸಾಧಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ವಿನಿಮಯ ಭೂ ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಜಾಯ್ನ್ ಮಾಡಿದ್ದೀರ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗ್ತಾ ಇದೆ 7:46:10. ನಮ್ಮ ಮುಂದಿನ ಕಾರ್ಯಕ್ರಮ ಒಲವಿನ ಆಲಾಪ. ಆರ್ಜೆ ನಯನ ಅವರ ಧ್ವನಿಯಲ್ಲಿ ಇಂದಿನ ಒಲವಿನ ಆಲಾಪ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕೇಳಿ, ಎಲ್ಲರೂ ಎಂಜಾಯ್ ಮಾಡಿ.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ ನೆನಪು,
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ. ನನ್ನೆಲ್ಲೂ ಪ್ರೀತಿಯ ಕೇಳುಗರಿಗೆ ನಿಮ್ಮ ನೆಚ್ಚಿನ ಆಜೆ ನಾಯನ ಮಾಡೋ ನಮಸ್ಕಾರ. ಇವತ್ತು ಅದೇನೋ ಒಂಥರ ಮನಸ್ಸೆಲ್ಲ ಪ್ರೀತಿಯ ತರಂಗಗಳೇ ತುಂಬಿಕೊಂಡಿವೆ. ಹೌದು, ಪ್ರೀತಿ ಅನ್ನೋದು ಒಂದು ಸುಂದರ ಅನುಭೂತಿ. ಈ ಒಲವಿನ ಪಯಣದಲ್ಲಿ ನಮ್ಮನ್ನ ನಾವೇ ಮರೆಯೋ ಈ ಹೊತ್ತಿನಲ್ಲಿ ನಿಮಗಾಗಿ ವಿಶೇಷ ಕಾರ್ಯಕ್ರಮ ಒಲವಿನ ಆಲಾಪ. ಇವತ್ತಿನ ಈ 1 ಗಂಟೆ ಪಯಣದಲ್ಲಿ ನಾನು ಪ್ರೀತಿಯ ವಿಭಿನ್ನ ಆಯಾಮಗಳನ್ನ ಅನ್ವೇಷಿಸ್ತೀನಿ ನಿಮ್ಮ ಜೊತೆ. ಮೊದಲಿಗೆ ನಾನು ಮಾತಾಡ್ತಾ ಇರೋದು ಪ್ರೀತಿಯ ಆ ಮೊದಲ ಕಿಡಿ ಬಗ್ಗೆ, ಅಂತಂದ್ರೆ ಮೊದಲ ನೋಟದ ಮ್ಯಾಜಿಕ್ ಬಗ್ಗೆ. ಯಾರನ್ನು ಫಸ್ಟ್ ಟೈಮ್ ನೋಡಿದಾಗ ಹೃದಯದ ಯಾವುದೋ ಮೂಲೆಯಲ್ಲಿ ಸಣ್ಣದೊಂದು ಗಂಟೆ ಬಾರಿಸ್ದಂಗಾಗತ್ತೆ ಅಲ್ವಾ? ಇವರೇನನ್ನೋರು ಅಂತ ಮನಸ್ಸು ಪಿಸುಗುಟ್ಟಿ ಹೇಳೋ ಆ ಕ್ಷಣ ನಿಜಕ್ಕೂ ಅದ್ಭುತ. ಇವತ್ತು ನಮ್ಮ ಕಾರ್ಯಕ್ರಮದ ಮೊದಲ ಪ್ರಶ್ನೆ ನಿಮ್ಗಾಗಿ, ನಿಮ್ಮ ಪಾರ್ಟ್ನರ್ನ ನೀವು ಮೊದಲ ಬಾರಿ ನೋಡಿದ ಆ ಸ್ಪೆಷಲ್ ಜಾಗ ಯಾವುದು, ಹಾಗೆ ಆ ಕ್ಷಣದಲ್ಲಿ ನಿಮ್ಮ ತಲೆಯಲ್ಲಿ ಓಡಿದ ಮೊದಲ ಆಲೋಚನೆ ಏನಾಗಿತ್ತು, ಇದನ್ನ ಬರೆದು ನನಗೆ ಸಂದೇಶ ಕಳಿಸಿ. ಈಗ ಆ ಮೊದಲ ನೋಟದ ಸವಿಗೆ ಮಧುರವಾದ ಒಂದು ಹಾಡನ್ನ ಕೇಳೋಣ. ಎಂಜಾಯ್ ಮಾಡಿ.

ಈ ಚಂದದ ಹಾಡನ್ನ ಕೇಳಿ ಮನಸ್ಸು ಇನ್ನೂ ಸ್ವಲ್ಪ ಹಗುರಾಗಿದೆ ಅಲ್ಲ. ವೆಲ್ಕಮ್ ಬ್ಯಾಕ್, ಇದು ನಿಮ್ಮ ಎಫ್ಎಂ ರೈನ್ಬೋ 101.3. ನಾನು ನಿಮ್ಮ ಆಜಿಯ ನಯನ. ಮೊದಲ ನೋಟದ ಪ್ರೀತಿ ಮನಸ್ಸಲ್ಲೇ ಉಳಿದ್ರೆ ಸಾಕಾಗಲ್ಲ, ಅದನ್ನ ಎದುರಿಗಿರೋರ್ಗೆ ಹೇಳ್ಕೊಳ್ಳೋ ಧೈರ್ಯ ಬೇಕಲ್ವಾ? ಪ್ರೀತಿ ಮಾಡೋದು ಒಂದ್ ಕಡೆ, ಆದ್ರೆ ಆ 4 ಅಕ್ಷರದ ನನ್ನ ಪ್ರೀತಿಸ್ತೀಯಾ ಅನ್ನೋ ಮಾತನ್ನ ಹೇಳಲಿಕ್ಕೆ ನಾವು ಪಡೋ ತಳಮಳ ಇದೆ ಅಲ್ಲ, ಅದೊಂಥರ ಇಡೀ ಜಗತ್ತಿನೇ ಗೆಲ್ಲೋ ಸವಾಲಂತೆ ಅನ್ಸುತ್ತೆ. ಆ ಒಂದು ಹೂ ಅನ್ನೋ ಉತ್ತರಕ್ಕಾಗಿ ದಿನಗಟ್ಲೆ ಕಾಯೋ ಕೌತುಕ ಪ್ರತಿಯೊಬ್ಬರ ಜೀವನದಲ್ಲೂ ಮರೆಯಲಾಗದ ಪುಟ ಅಂತನ್ಬಹುದು. ನಿಮ್ಮ ಈ ಲವ್ ಇತಿಹಾಸದ ಆ ಪುಟವನ್ನ ನನಗೋಸ್ಕರ ಮತ್ತೊಂದ್ಸಲ ಓದಿ. ನೀವು ನಿಮ್ಮ ಪ್ರೀತಿಯನ್ನ ನಿವೇದನೆ ಮಾಡ್ಕೊಳ್ಳಿಕ್ಕೆ ಬಳಸಿದ ಆ ಸ್ಪೆಷಲ್ ಲೈನ್ ಯಾವುದು, ಅಥವಾ ಯಾರಾದ್ರೂ ನಿಮ್ಗೆ ಪ್ರಪೋಸ್ ಮಾಡಿದ ಅತ್ಯಂತ ಕ್ರಿಯೇಟಿವ್ ಐಡಿಯಾ ಯಾವುದು, ಈ ಕಥೆಯನ್ನ ನನ್ನೊಂದಿಗೆ ಹಂಚಿಕೊಳ್ಳಿ, ನನಗೆ ಸಂದೇಶ ಕಳಿಸಿ. ಅಲ್ಲಿವರೆಗೆ ಒಲವಿನ ನಿವೇದನೆಯ ಈ ಸುಂದರ ಹಾಡು ನಿಮಗೋಸ್ಕರ.

0: ನಂದಿನಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮನೆ. ಅಲ್ಲಿ ನಾನು ನಮ್ಮಮ್ಮ ಇಬ್ರು ಇರ್ತೀವಿ. ನಂಗೊಂದು ಒಳ್ಳೆ ಕೆಲಸ ಸಿಕ್ತಿದಂಗೆ ಇಬ್ರು ಮದ್ವೆ ಆಗ್ಬಿಡೋಣ. ಓಕೆ?
1: ನನ್ನ ಲವ್ ಮಾಡೋದಕ್ಕಿಂತ ನಿನಗೆ ಒಳ್ಳೆ ಕೆಲಸ ಸಿಗುತ್ತಾ?
0: ನಡೀರಿ, ಆಯ್ತು.

ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸಿದಿರಾ. ಪ್ರತಿಯೊಬ್ಬರು ಪ್ರೀತಿ ಕಥೆ ಸಹ ಒಂದೊಂದು ಸಿನಿಮಾದಂತೆ ರೋಚಕ. ಒಲವಿನ ಆಲಾಪ ಕೇಳ್ತಾ ಇದ್ರಾ ಸ್ನೇಹಿತರೆ? ಪ್ರೀತಿ ನಿಜವಾದ ತೂಕ ಮತ್ತೆ ಆಳ ನಮ್ಗೆ ಗೊತ್ತಾಗೋದು ಇಬ್ರು ಸ್ವಲ್ಪ ದೂರ ಇದ್ದಾಗ್ಲೆ. ಆ ವಿರಹದ ಬೇಗೆಲಿ ಒಟ್ಟಿಗಿದ್ದ ಕ್ಷಣಗಳ ನೆನಪಿನ ಆಲ್ಬಮ್ ಓಪನ್ ಆಗುತ್ತೆ. ಮೊಬೈಲ್ ನಲ್ಲಿ ಅವ್ರ ಹಳೆ ಮೆಸೇಜ್ಗಳನ್ನ ಮತ್ತೆ ಮತ್ತೆ ಓದ್ತಾ ಕಣ್ಣಲ್ಲೇ ನೀರ್ ತುಂಬಿಕೊಂಡು ಮುಗುಳ್ನಗೋದು, ಅವರು ಕೊಟ್ಟ ಸಣ್ಣ ಚಾಕ್ಲೇಟ್ ಕವರ್ ಅಥವಾ ಒಣಗಿದ ಗುಲಾಬಿಯನ್ನ ಜೋಪಾನವಾಗಿ ಪುಸ್ತಕದೊಳಗೆ ಬಚ್ಚಿಡೋದು, ಇದೇ ಅಲ್ವಾ ನೆನಪುಗಳ ಮ್ಯಾಚಿಂಗ್? ಯೋಚನೆ ಮಾಡಿ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಗೆ ಕೊಟ್ಟ ಹಾಗೆ ನಿಮ್ಮ ಬಳಿ ಇವತ್ತಿಗೂ ಸಹ ಇರುವಂತ ಆ ಅತ್ಯಮೂಲ್ಯವಾದ ಮೊದಲ ಉಡುಗೊರೆ ಯಾವುದು, ಆ ಗಿಫ್ಟ್ ನ ಹಿಂದಿರೋ ನೆನಪೇನು, ಇದೆಲ್ಲದನ್ನು ನೀವು ಸಂದೇಶ ಬರೆದು ನನಗೆ ಕಳಿಸಬಹುದು. ಈ ಹಾಡಿನ ನಂತರ ಮಾತು ಮುಂದುವರಿಸೋಣ.

ಎಫ್ಎಂ ರೈನ್ಬೋ 101.3 ಕೇಳ್ತಾ ಇದ್ದೀರಾ. ಒಲುವಿನ ಆಲಾಪ ಕಾರ್ಯಕ್ರಮದಲ್ಲಿ ಮುಂದುವರಿತಾ ಇದೀವಿ. ಜೊತೆಲಿದ್ದೀನಿ ನಾನು ಆರ್ಜಿ ನಾಯನ. ಪ್ರೀತಿಲಿ ಬರೀ ಸಿಹಿ ಅಷ್ಟೇ ಇರಲ್ಲ, ಉಪ್ಪು ಖಾರದಂತ ಸಣ್ಣ ಪುಟ್ಟ ಮುದ್ದಾದ ಜಗಳಗಳು ಇರುತ್ತೆ. ಹೌದು, ಜಗಳ ಆಡದೆ ಇರೋ ಪ್ರೇಮಿಗಳೇ ಇಲ್ಲ. ಆದ್ರೆ ಆ ಜಗಳದ ನಂತರ ಮೌನ ಇದೆಯಲ್ಲ, ಅದು ಒಂಥರ ಕಾಫಿ ಸಕ್ಕರೆ ಕಡಿಮೆ ಆದ ಹಾಗೆ. ಆಮೇಲೆ ಯಾರು ಮೊದಲು ಬಂದು ಸಾರಿ ಕೇಳ್ತಾರೆ ಅನ್ನೋ ಯುದ್ಧ ಬೇರೆ ನಡೆಯುತ್ತೆ. ಅಲ್ಲಿ ಸೋತೋರೆ ನಿಜವಾದ ವಿನ್ನರ್ಸ್. ಯಾಕೆಂತಂದ್ರೆ ಪ್ರೀತಿ ಮುಂದೆ ಅಹಂಕಾರ ಯಾವತ್ತೂ ಸೋಲ್ಲೇಬೇಕು. ನಿಮ್ಮಿಬ್ಬರ ಮಧ್ಯ ಸಣ್ಣ ಮುನಸು ಅಥವಾ ಜಗಳ ಆದಾಗ

ಮೊದಲು ಸಾರಿ ಕೇಳಿ ಐಸ್ ಕ್ರೀಮ್ ಕೊಡ್ಸೋರು ಯಾರು, ನೀವ ಅಥವಾ ಅವರ? ನಿಮ್ಮ ಉತ್ತರಗಳನ್ನ ಸಂದೇಶವಾಗಿ ನನಗೆ ಕಳಿಸ್ಕೊಡಿ. ಈಗ ಜಗಳವಾಡಿ ಮುನ್ಸ್ಕೊಂಡಿರೋ ಮನಸ್ಸುಗಳನ್ನ ಒಂದು ಮಾಡುವಂತ ಒಂದು ಅದ್ಭುತವಾದ ಹಾಡು ನಿಮ್ಗೋಸ್ಕರ.

ಈಗ ತಾನೇ ಒಂದು ಸಂದೇಶ ನಮ್ಮನ್ನ ತಲುಪಿದೆ. ಇವ್ರು ಹೇಳ್ತಿದ್ದಾರೆ, ನಮ್ಮಲ್ಲಿ ಜಗಳ ಅಂತ ಆದ್ರೆ ಅವರೇ ಬಂದು ಮೊದಲು ಸಾರಿ ಕೇಳ್ತಾರೆ ಅಂತ. ಬಹಳ ಭಾಗ್ಯವಂತರು ನೀವು ಅಂತನ್ಬಹುದು. ಸ್ನೇಹಿತರೆ, ಒಲುವಿನ ಆಲಾಪ ಕೇಳ್ತಾ ಇದ್ದೀರಾ. ಪ್ರೀತಿ ಅಂತಂದ್ರೆ ಬರೀ ವೆಡ್ಡಿಂಗ್ ಆನಿವರ್ಸರಿಗೆ ದೊಡ್ಡ ಗಿಫ್ಟ್ ಕೊಡೋದು ಅಥವಾ ತಾಜ್ ಮಹಲ್ ಕಟ್ಟೋದು ಮಾತ್ರ ಅಲ್ಲ, ಪ್ರತಿ ದಿನದ ಜೀವನದಲ್ಲಿ ನಾವು ತೋರಿಸೋ ಸಣ್ಣ ಪುಟ್ಟ ಕಾಳಜಿಯಲ್ಲೇ ನಿಜವಾದ ಒಲುವಿರುತ್ತೆ. ಆಫೀಸ್ ಇಂದ ಸುಸ್ತಾಗಿ ಬಂದಾಗ ಪ್ರೀತಿಯಿಂದ ಒಂದ್ ಕಪ್ ಬಿಸಿ ಬಿಸಿ ಕಾಫಿ ಮಾಡ್ಕೊಡೋದು, ಇನ್ನು ಬೈಕ್ ಅಲ್ಲಿ ಹೋಗ್ತಿರುವಾಗ ಗಾಳಿ ಜೋರಾಗಿ ಬೀಸಿದ್ರೆ ತಲೆಗೆ ದುಪ್ಪಟ್ಟ ಮುಚ್ಚೋದು, ಇದೆಲ್ಲ ಪ್ರೀತಿಯ ಮೌನದ ಭಾಷೆ. ನಿಮ್ಮ ಪಾರ್ಟ್ನರ್ ನಿಮ್ಗಾಗಿ ಇತ್ತೀಚೆಗೆ ಮಾಡಿದ ಅತ್ಯಂತ ಸಿಹಿಯಾದ ಸಣ್ಣ ಕಾಳಜಿಯ ಮೊಮೆಂಟ್ ಯಾವುದು ಅಂತ ಯೋಚನೆ ಮಾಡಿ ನನಗೆ ಬರೆದು ಕಳಿಸಿ. ಈ ಸುಂದರ ಕಾಳಜಿಯ ಭಾವನೆಗೆ ಒಪ್ಪುವಂತ ಮತ್ತೊಂದು ಸೂಪರ್ ಹಿಟ್ ಹಾಡು ನಿಮಗೋಸ್ಕರ ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.

ಇವತ್ತಿನ ಒಲಿವಿನ ಆಲಾಪ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದೀವಿ. ಇನ್ನೇನು, ಇವತ್ತು ನಿಮ್ಮೆಲ್ಲರ ಪ್ರೀತಿ ಕಥೆಗಳನ್ನ ಕೇಳಿ ನನ್ನ ಮನಸ್ಸು ತುಂಬ ಹೋಗಿದೆ. ಕೊನೆಯದಾಗಿ ಹೇಳೋದಿಷ್ಟೇ, ಪ್ರೀತಿ ಅಂದ್ರೆ ಬರೀ ಕಾಲೇಜ್ ದಿನಗಳ ಆಕರ್ಷಣೆ ಅಲ್ಲ. ವಯಸ್ಸಾಗಿ ತಲೆ ಕೂದಲು ಬೆಳ್ಳಗಾದ್ರೂ ಮುಖದಲ್ಲಿ ಸುಕ್ಕು ಮೂಡಿದ್ರು ಸಹ ಕೈ ಕೈ ಹಿಡಿದು ರಸ್ತೆ ದಾಟೋ ಹಿರಿ ದಂಪತಿಗಳಿದ್ದಾರಲ್ಲ, ಅವರೇ ನಿಜವಾದ ಪ್ರೀತಿಯ ಸಂಕೇತ. ಕಾಲ ಬದಲಾದ್ರೂ ವಯಸ್ಸಾದ್ರೂ ಕಮ್ಮಿ ಆಗದೆ ಇರೋ ನಂಬಿಕೆನೆ ಪ್ರೀತಿ. ಏನೋ ಇವತ್ತಿನ ಶೋನ ನನ್ನ ಕಡೆಯ ಪ್ರಶ್ನೆ ನಿಮ್ಗೋಸ್ಕರ, ಮುಂದಿನ ಜನ್ಮದಲ್ಲೂ ಇವರೇ ನಿಮ್ ಸಂಗಾತಿಯಾಗಿ ಸಿಗ್ಬೇಕು ಅಂತ ಅನ್ಸುತ್ತಾ? ಖಂಡಿತ ಹೌದಲ್ವಾ? ಪ್ರೀತಿಯನ್ನ ಗೌರವಿಸಿ, ಸಂಗಾತಿಯನ್ನ ಪ್ರೀತಿಸಿ. ಇಷ್ಟೊತ್ತು ನನ್ನ ಜೊತೆ ನಿಮ್ಮ ಅಮೂಲ್ಯವಾದ ಸಮಯ ಮತ್ತೆ ನೆನಪುಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದಿನ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ 101.3 FM ರೈನ್ಬೋ. ಇದು ನಿಮ್ಮ ಕನ್ನಡ ಕಾಮನ ಬಿಲ್ಲು. ನಾನು RJ ನಯನ. ಶುಭರಾತ್ರಿ.

ಟ್ಯೂನ್ ಮಾಡಿದ್ದೀರ ಎಫ್ಎಂ ರೇನ್ಬೋ ಕನ್ನಡ ಗಮನ ಬಿಲೋ 101.3 ಮೆಗಾ ಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 9:16:32. ನವಿದೀವಿ ಕಾರ್ಯಕ್ರಮ ಸುಕೂನ್ ಕೆ ಪಲ್. ಇಂದಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಹೋಳೊಳಿಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ ಇದಾಗಿದೆ. ಎಸ್, ಖಂಡಿತವಾಗ್ಲೂ ಎಲ್ಲರದು ಊಟ ಆಗಿ ಆರಾಮಾಗಿ ಮಲಗೋಕೆ ಸಿದ್ಧ ಆಗ್ತಾ ಇದ್ದೀರಾ, ಖಂಡಿತವಾಗ್ಲೂ ಗೊತ್ತಾಗ್ತಿದೆ. ಸೊ ಈ ಸಮಯದಲ್ಲಿ ಒಳ್ಳೊಳ್ಳೆ ಮಧುರವಾದಂತಹ ತಂಪಾದ ಇಂಪಾದ ಗೀತೆಗಳನ್ನು ಕೇಳುವ ಹೊತ್ತು. ಅದರಲ್ಲೂ ನಮ್ಮ ಬಾಲಿವುಡ್ ಮ್ಯೂಸಿಕ್ ಅಂತ ಹೇಳಿದ್ರೆ ಆ ಸ್ವರ ಸಂಗೀತ ಎಲ್ಲವೂ ಕೂಡ ಮನಸ್ಸಿಗೆ ಮುದ ನೀಡುತ್ತೆ, ಒಂದು ಕನಸಿನ ಲೋಕಕ್ಕೆ ನಮ್ಮನ್ನು ಕರೆದೊಯ್ಯುತ್ತೆ. ಇಂದಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಆಂಟಿ ಗೆಳತಿ ಹರ್ಷಿತಾ. ಇಂದಿನ ಕಾರ್ಯಕ್ರಮದ ಮೊದಲ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ಒಳ್ಳೊಳ್ಳೆಯ ಹಿಂದಿ ಚಲನ ಚಿತ್ರ ಗೀತೆಗಳನ್ನು ನಿಮಗಾಗಿ ಕೇಳಿಸ್ತಾ ಇದ್ದೀನಿ. ಸೊ ಕೇಳಿ, ಎಂಜಾಯ್ ಮಾಡಿ, ಊಟದ ಸವಿಯ ಜೊತೆ ಸಾಹಿತ್ಯ ಸಂಗೀತ ನಿಮಗೆ ನಿಮ್ಮ ಮನಸ್ಸಿಗೆ ಮುದ ನೀಡಲಿ ಅಂತ ಹಾರೈಸ್ತಾ ಎರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

ಉದಿತ್ ನಾರಾಯಣ್ ಹಾಗೇನೆ ಅಲ್ಕಾ ಯಜ್ಞಿಕ್ ಅವರ ಧ್ವನಿಯಲ್ಲಿ ಈ ಸುಂದರವಾದಂತಹ ಗೀತೆಗಳನ್ನು ಕೇಳ್ಕೊಂಡು ಬಂದ್ರಿ. ಸುಕನ್ ಗೇಬಲ್ ಕಾರ್ಯಕ್ರಮದಲ್ಲಿ ಬೆಳ್ಳುಳ್ಳಿಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ ಇದಾಗಿದೆ. ಬ್ಯಾಕ್ ಟು ಬ್ಯಾಕ್ ಎರಡು ಚಿತ್ರಗೀತೆಗಳನ್ನು ಕೇಳಿದ್ರಿ. ಸಮಯ ಹೀಗೆ ಅಲ್ವಾ, ಓಡ್ತಾನೇ ಇರುತ್ತೆ. ಭಾವನೆಗಳಿಗೆ ತಕ್ಕಂತೆ ಮನುಷ್ಯ ಹೊಂದ್ಕೊಂಡು ಹೋಗದೆ ಜೀವನ ಆಗಿಬಿಟ್ಟಿರುತ್ತೆ. ಇಂತಹ ಜೀವನದಲ್ಲಿ ಸುಂದರವಾದ ಗಳಿಗೆ ಅಂತ ಹೇಳಿದ್ರೆ ಪ್ರತಿದಿನದ ಆ ರಾತ್ರಿ. ಹೌದು ಹೌದು, ಅದೆಷ್ಟೇ ಸ್ಟ್ರೆಸ್ ಇರಲಿ, ಅದೇನೇ ಖುಷಿ ನೆಮ್ಮದಿ ದುಃಖ ಯಾವುದೇ ಇರಲಿ, ಅದೆಲ್ಲದಕ್ಕೂ ಅಂತ್ಯ ಅಂತ ಹೇಳಿದ್ರೆ ಆ ರಾತ್ರಿ. ಅಂದರೆ ಪ್ರತಿದಿನದ ರಾತ್ರಿಗಳು ಕೂಡ ಮನುಷ್ಯನಿಗೆ ಪ್ರತಿಯೊಂದು ದಿನದ ಮರುದಿನದ ಬೆಳಗ್ಗೆ, ಅಂದರೆ ಒಬ್ಬ ಹೊಸ ಮನುಷ್ಯನಾಗಿ ರೂಪಿಸಿಕೊಳ್ಳಲು ಆ ಪ್ರತಿದಿನದ ರಾತ್ರಿಗಳು ಕಾಯ್ತಾ ಇರುತ್ತೆ. ಯಾಕಂತ ಹೇಳಿದರೆ ಆ ದಿನದ ನಿದ್ದೆ ಎಲ್ಲವನ್ನೂ ಕೂಡ ಮರೆಸಿ ಮರುದಿನ ಆತನನ್ನು ಹೊಸ ಮನುಷ್ಯನನ್ನಾಗಿ ಸೃಷ್ಟಿ ಮಾಡುವಂತಹ ಅವಕಾಶ ಆ ರಾತ್ರಿಗಳಿಗೆ ಇರುತ್ತೆ. ಯಾರಿಗೆ ಆಗಲಿ, ನನಗೆ ನಿಮಗೆ ಅಂತಲ್ಲ, ಜಗತ್ತಿನ ಪ್ರತಿಯೊಂದು ಜೀವಿಗೂ ಕೂಡ ಒಂದು ನಿದ್ರೆ ಅನ್ನುವಂಥದ್ದು ಒಂದು ಮರುಹುಟ್ಟು ಅಂತಲೇ ಹೇಳಬಹುದು. ಈ ಮಾತುಕತೆಯನ್ನು ಮುಂದುವರಿಸ್ತಾ ಹೋಗೋಣ. ಸುಕುನ್ ಕೇಪಲ್ ಕಾರ್ಯಕ್ರಮದಲ್ಲಿ ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.

ಕುಮಾರ್ ಸಾನು ಹಾಗೆಯೇ ಸಾಧನ ಸರ್ಗಮ್ ಅವರ ಧ್ವನಿಯಲ್ಲಿ ಒಳ್ಳೆಯ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ನಾವಿದ್ದೀವಿ ಕಾರ್ಯಕ್ರಮ ಸುಕುನ್ ಕಿ ಪಲ್. ಇವತ್ತಿನ ಸುಕುನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಟಿ, ಮಳವಳ್ಳಿ ತಾಲೂಕಿನಿಂದ, ನಾಗೇಂದ್ರ ತಾವರೆಕೆರೆ ಕುಣಿಗಲ್ನಿಂದ, ತಂಪದ ಹೊತ್ತಲ್ಲಿ ಇಂಪಾದ ಹಿಂದಿ ಗೀತೆಗಳನ್ನು ಕೇಳಿಸ್ತಾ ಇದ್ದೀರಾ, ಧನ್ಯವಾದ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸೂಪರ್ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋರು ಹೆಸರನ್ನು ಮಾತ್ರ ಕಳಿಸಲಿಲ್ಲ, ನಂಬರ್ ಎಂಡಿಂಗ್ ವಿತ್ 5119. ಸೊ ಹೆಸರು ಕಳಿಸಿದರೆ ಓದೋದಕ್ಕೆ ನಮಗೂ ಕೂಡ ಖುಷಿಯಾಗ್ತಾ ಇತ್ತು. ಕಾರ್ಯಕ್ರಮ ಅತ್ಯಂತ ಚೆನ್ನಾಗಿ ನಡೆಸಿಕೊಡ್ತಿರುವ ನಿರೂಪಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಪ್ರಕೃತಿಗೆ ಮನುಷ್ಯನು ಹೊಂದಿಕೊಂಡು ಬದುಕಬೇಕು ನಿಜ. ತಂಪಾದ ಸಂಜೆಯ ಸಮಯದಲ್ಲಿ ಮಧುರವಾದ ಹಿಂದಿ ಹಾಡುಗಳನ್ನು ಕೇಳ್ತಾ ಇದ್ರೆ ದಿನವಿಡೀ ಆದ ಆಯಾಸ ಮತ್ತು ಒತ್ತಡ ಎಲ್ಲವೂ ಮರೆತು ಹೋಗುತ್ತದೆ. ಕಾರ್ಯಕ್ರಮದ ಆಯ್ಕೆ, ಹಾಡುಗಳ ನಿರೂಪಣೆ ಹಾಗೂ ನಿಮ್ಮ ಮಧುರವಾದ ಮಾತುಗಳು ಮನಸ್ಸಿಗೆ ಸಂತೋಷ ನೀಡ್ತಾ ಇದೆ. ಇಂತಹ ಉತ್ತಮ ಕಾರ್ಯಕ್ರಮವನ್ನು ನಿರಂತರವಾಗಿ ನೀಡುತ್ತಿರುವ ನಿರೂಪಕರಿಗೆ ಅಭಿನಂದನೆಗಳು, ಧನ್ಯವಾದಗಳು ಅಂತ ಹೇಳಿ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಇಟ್ ಮೀನ್ಸ್ ಅ ಲಾಟ್ ಅಂತ ಹೇಳ್ತಾ. ಹಾಗೆಯೇ ಗೀತಾ ಗೋಪಾಲ್ಗೌಡ ಅವರು ಶಿವಮೊಗ್ಗದಿಂದ, ನಿಮ್ಮ ಹಿಂದಿ ಆಯ್ಕೆ ಅಂದರೆ ಹಿಂದಿ ಹಾಡುಗಳ ಆಯ್ಕೆ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಕ್ರಿಮಿನಲ್ ಮೂವಿ ಸಾಂಗ್ ಪ್ರಸಾರ ಮಾಡಿದ್ದಕ್ಕೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮವನ್ನು ಆಲಿಸ್ತಾ ಇರಿ ಅಂತ ಹೇಳ್ತಾ ಸುಕುನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಒಳ್ಳೆಯ ಗೀತೆಯನ್ನ ಕೇಳ್ಕೊಂಡ್ಬದ್ವಿ.
1: ಹಾಗೆಯೇ ಇವತ್ತಿನ ಸುಕುನ್ ಕೇಬಲ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಹಂತಕ್ಕೆ ಬಂದಿದ್ದೀವಿ. ಇಂದಿನ ಸುಕುನ್ ಕೇಬಲ್ ಕಾರ್ಯಕ್ರಮದಲ್ಲಿ ನೀವು ಕೇಳಿದಂತಹ ಎಲ್ಲ ಚಿತ್ರಗೀತೆಗಳು, ಅದರಲ್ಲೂ ಹಿಂದಿ ಚಿತ್ರಗೀತೆಗಳು ನಿಮಗೆ ಇಷ್ಟ ಆಗಿದ್ದೀನಿ ಅಂತ ಭಾವಿಸ್ತಾ ಚಂದ್ರಶೇಖರ್ ನಾಯಕ್ ಅವರು ಜೀವನ್ ಭೀಮಾ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮನಸ್ಸಿಗೆ ಮುದ ನೀಡುವಂತಹ ಹಾಡಿಗೆಗಳನ್ನು ಪ್ರಸಾರ ಮಾಡಿದ್ದ ರೈನ್ಬೋಗೆ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಎಲ್ಲ ಹಾಡುಗಳು ಚೆನ್ನಾಗಿ ಮೂಡಿ ಬರುತ್ತಿದೆ, ಕೇಳುತ್ತಿದ್ದರೆ ಬೇರೆ ಟ್ಯೂನ್ ಮಾಡಬಾರ್ದು, ಬದಲಾವಣೆಯೇ ಮಾಡಬಾರ್ದು ಅಂತ ಅನಿಸೋದಿಲ್ಲ. ಅಷ್ಟು ಸುಂದರವಾದ ಸುಮಧುರವಾದ ಹಿಂದಿ ಚಿತ್ರಗಳನ್ನು ಪ್ರಸಾರ ಮಾಡಿದೆಯಾ. ಗವಿಸಿದ್ದಯ್ಯ ಅವರು ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಪೆಹ್ಲಾ ಪೆಹ್ಲಾ ಪ್ಯಾರ್ ಹೇ ಈ ಹಾಡು ತುಂಬಾ ಇಷ್ಟ ಆಯಿತು, ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡಿದ್ದೀರಾ, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಎಲ್ಲ ಸಾಂಗ್ಗಳು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಗೌತಮಿ ಹೆಚ್ ಎಸ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸುಕುನ್ ಕೇ ಪಲ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಮತ್ತೊಂದು ಕೊನೆಯ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಅರ್ಜೆ ಗೆಳತಿ ಹರ್ಷಿತಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲು 101.3 ಮೆಗಾ ಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 10:04:35. ನಿದ್ರೆಗೆ ಜಾರುವ ಹೊತ್ತು ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಗೆಳತಿ ಹರ್ಷಿತಾ.

ಎಂತಹ ಸುಮಧುರವಾದಂಥ ಕ್ಷಣ ಅಲ್ವಾ? ಈ ಕ್ಷಣಗಳನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ದಿನದ ಪ್ರತಿಯೊಂದು ರಾತ್ರಿಯ ಆ ದಿನದ ಮುಕ್ತಾಯದ ಹಂತ, ಕನಸು, ನಿದ್ರೆ ಇವೆಲ್ಲವೂ ಕೂಡ ಸದಾ ನಮ್ಮನ್ನು ಒಂದು ಮುಕ್ತವಾದಂತಹ ಯಾವುದೇ ಆಲೋಚನೆಗಳಿಲ್ಲದೆ ನಿದ್ರೆಗೆ ಜಾರುವಂತಹ ಸಮಯದ ಈ ಹೊತ್ತಲ್ಲಿ ಒಳ್ಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ ಇದಾಗಿದೆ. ಇಂದಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮಾತಿಗಿಂತ ಸಾಹಿತ್ಯಕ್ಕೆ ಒತ್ತು ನೀಡಿದರೆ ತುಂಬಾ ಚಂದ ಅನಿಸುತ್ತೆ. ಇಂದಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಗೀತೆಗಳು ಪ್ರಸಾರ ಆಗ್ತಾ ಇದೆ. ಎಲ್ಲ ಚಿತ್ರಗೀತೆಗಳು ನಿಮಗೆ ಇಷ್ಟ ಆಗುತ್ತವೆ ಅಂತ ಭಾವಿಸ್ತಾ ನನ್ನ ಪ್ಲೇಲಿಸ್ಟ್ನ ಹಾಡುಗಳು ನಿಮ್ಮ ಅಚ್ಚುಮೆಚ್ಚಿನ ಹಾಡುಗಳು ಕೂಡ ಆಗಿರಬಹುದು. ಕೇಳಿ ಆನಂದಿಸಿ. ಎರಡು ಬ್ಯಾಕ್ ಟು ಬ್ಯಾಕ್ ಒಳ್ಳೆಯ ಕನ್ನಡ ಚಿತ್ರಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

0: 2626.
1: Yes.
2: Hi, Sanju.
0: Hi, Geeta.
2: Sanju, ನಾವು ಓಟಿಗೆ ಹೋಗ್ತಿದ್ದೀನಿ.
0: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
2: ನಾಳೆ ಬರ್ತಿದ್ದಾನೆ.

ಗಳು ನಮಗೆ ಬಹಳನೇ ಇಷ್ಟ ಆಗ್ತಾ ಇದೆ, ನಿಮ್ಮ ಧ್ವನಿ ಚೆನ್ನಾಗಿದೆ ಅಂತ ಹೇಳಿ ಸಂದೇಶನ ಕಳಿಸಿದ್ದಾರೆ. ಕೊಪ್ಪಳದಿಂದ ರವಿರಾಜು ರೋಜಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಕೆಣಕುತ್ತಿದೆ ನಿನ್ನ ಕಣ್ಣೂಟ, ಎಫ್ ಎಂ ರೈನ್ಬೋ ನಮ್ಮನ್ನು ಕೆಣಕಿ ಬಿಟ್ಟಿದೆ, ಸೂಪರ್ ಮೇಡಮ್ ಚಿತ್ರಗೀತೆ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಗವಿಸಿದ್ದಯ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಗೀತಾ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿ ಶಿವಾನಂದ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಮತ್ತೆರಡು ಚಲನಚಿತ್ರ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಕೇಳಿ ಆನಂದಿಸಿ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆಯ ಚಿತ್ರಗೀತೆಗಳನ್ನು ಕೇಳಿದ್ರಿ. ಹಾಗೆಯೇ ಸಂದೇಶ ಕಳಿಸಿದವರೆಲ್ಲರಿಗೂ ಕೂಡ ಎಲ್ಲರ ಸಂದೇಶವನ್ನು ಓದ್ದೆ, ಆದರೆ ಇಲ್ಲಿ ಹೇಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಯಾಕಂದರೆ ಸಮಯಾವಕಾಶ ಬಹಳ ಕಡಿಮೆ ಇದೆ. ಸೊ ಹಾಡುಗಳು ಎಲ್ಲರಿಗೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಎಲ್ಲರಿಗೂ ಪ್ರಸಾರ ಮಾಡಿದ ಹಾಡುಗಳು ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರ. ಇದು ನನ್ನ ಫೇವ್ರೆಟ್ ಸಾಂಗು, ಈ ಹಾಡಿನ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ, ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಸಮಯ 10:31, ಸರ್ಕಾರ 12 ವರ್ಷ ಪೂರೈಸಿದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಟ್ಯೂನ್ ಮಾಡಿ ಕೇಳಿ FM ರೈನ್ಬೋ ಕನ್ನಡ ಕಾಮನಬಿಲೋ 101.3 MHz. ಮ್ಯೂಸಿಕಲ್ ಯಾರ್ಸ್, ಮ್ಯಾಜಿಕಲ್ ಯಾರ್ಸ್.

ಸಮಯ ಆಗ್ತದೆ ಇನ್ನೇನು 10:30. ಇನ್ನು ಮುಂದೆ ಕಾರ್ಯಕ್ರಮ 12 ವರ್ಷ ಪೂರೈಸಿದಂತಹ ಸರ್ಕಾರದ ಸಾಧನೆಯ ಕಾರ್ಯಕ್ರಮ ಆರ್ಥಿಕ ವಿಕಾಸ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: रेनबो 102.6 पर।
1: ये है आकाशवाणी और आप सुन रहे हैं FM रेनबो